ಸ್ನೇಹಿತರೆ, ಇಂದು 1948 ಶಕವರ್ಷ, ಆಷಾಢ ಮಾಸದ 26 ದಿನ, ಅಂದರೆ 2026 ಇಸವಿ, ಆಗಸ್ಟ್ ತಿಂಗಳ 9 ತಾರೀಕು ಭಾನುವಾರ. ಎಫ್ಎಂ ರೈನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಸಮಯ ಆಗ್ತಾ ಇದೆ 5:58, 42 ಸೆಕೆಂಡ್ಗಳು. ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ತಮ್ಮೆಲ್ಲರಿಗೂ ಬೆಳಗಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ

ಸಮಯ ಆಗ್ತಾ ಇದೆ 6:04:36. ಮುಂದೆ ಸರಿಯಾಗಿ 6:05 ಕ್ಕೆ ಮೂಡಿ ಬರಲಿದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಕೇಳಿ ಬೆಳಗ್ಗೆ 6:10
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:11:54. ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನವಿಲ್ಲು. ಸ್ನೇಹಿತರೆ, ಈ ಸಮಯ ಭಕ್ತಿಗೀತೆಗಳನ್ನ ಕೇಳುವಂತಹ ಹೊತ್ತು. ಭಕ್ತಿಗೀತೆಗಳ ಗುಚ್ಛ ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಮೊದಲಿಗೆ ಪುತ್ತೂರು ನರಸಿಂಹನಾಯಕ್ ಅವರು ಹಾಡಿರುವಂತಹ ಒಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಕೇಳ್ತಾರೆ, ಇದು 101.3 ಕನ್ನಡ ಕಾಮನಬಿಲ್ಲು.

ಗುರು ರಾಘವೇಂದ್ರನ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಅಪ್ಪ ರಾಘಪ್ಪ ನೀ ಏಳಪ್ಪ. ಸಮಯ ಆಗ್ತಾ ಇದೆ 6:17:17 ನೀವು ಕೇಳ್ತಾ ಇದ್ದೀರಿ ನಾದಾರ್ಚನೆ ಕಾರ್ಯಕ್ರಮ. ಸ್ನೇಹಿತರೆ, ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ. ಇದರೊಟ್ಟಿಗೆ ಒಂದಷ್ಟು ಮಾತು ವಿಚಾರ ತಿಳಿದುಕೊಳ್ಳುವಂತಹ ಸಮಯವೂ ಸಹ ಈ ಒಂದು ನಾದಾರ್ಚನೆ ಕಾರ್ಯಕ್ರಮದ. ಇನ್ನು ಸ್ನೇಹಿತರೆ, ಈ ನಸುಕಿನ ವೇಳೆಯಲ್ಲಿ ತಂಪಾದ ಗಾಳಿ ಬೀಸ್ತಾ ಹಕ್ಕಿಗಳ ಚಿಲಿಪಿಲಿ ಶಬ್ದದ ಜೊತೆಗೆ ಮನಸ್ಸಿಗೆ ಪ್ರಶಾಂತತೆ ನೀಡುವಂತಹ ಒಂದು ಸುಂದರ ವಿಚಾರದೊಂದಿಗೆ ನಮ್ಮ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಏನು ಅಂತ ಹೇಳಿದ್ರೆ, ಭಕ್ತಿ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿರುವಂಥದ್ದು ಹೂವು ಪುಷ್ಪ. ದೇವರಿಗೆ ಹೂವಿನ ಅಲಂಕಾರ ಮಾಡೋದು ಮತ್ತು ಪುಷ್ಪ ಸಮರ್ಪಣೆ ಮಾಡೋದು ನಮ್ಮ ಭಾರತೀಯ ಸಂಸ್ಕೃತಿ ಹಾಗೆ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಪೂಜಾ ವಿಧಾನ ಅಂತಲೇ ಹೇಳ್ಬೋದು. ಹಾಗಾಗಿ ಈ ನಾದರ್ಶನೆ ಕಾರ್ಯಕ್ರಮದಲ್ಲಿ ಹೂವಿನ ಸೇವೆಯ ಮಹತ್ವದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಸಮಯ ಆಗ್ತಾ ಇದೆ 6:31 ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬೆಲ್ಲು ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಭಕ್ತಿಗೀತೆಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸ್ನೇಹಿತರೆ. ಇನ್ನು ನಮ್ಮ ಭಾರತೀಯ ಪರಂಪರೆಯಲ್ಲಿ ಹೂವಿಗೆ ಅತ್ಯುತ್ತಮವಾದಂತಹ ಒಂದು ಸ್ಥಾನವಿದೆ, ಒಂದು ಪರಂಪರೆಯೇ ಇದೆ, ಒಂದು ವಿಶಿಷ್ಟವಾದಂತಹ ಪೂಜಾ ವಿಧಾನವೇ ಇದೆ ಅಂತ ಹೇಳಿದ್ವಿ. ಈ ಹೂವಿನ ಸೇವೆಯ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ನಮ್ಮ ಮನಸ್ಸಿನಲ್ಲಿ ಭಕ್ತಿ ಭಾವ ಮೂಡುವಂತಹ ಒಂದು ವಾತಾವರಣವು ಅಷ್ಟೇ ಪವಿತ್ರವಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ. ಪೂಜಾ ಕೊಠಡಿಯಲ್ಲಿ ಅಥವಾ ದೇವಾಲಯದಲ್ಲಿ ಸ್ವಾಮಿಗೆ ರಂಗರಂಗಿನ ಸುಗಂಧಿತ ಹೂವುಗಳಿಂದ ಅಲಂಕಾರ ಮಾಡಿದಾಗ ದೇವರ ಮೂರ್ತಿಯು ನಮ್ಮ ಒಂದು ಕಣ್ ತುಂಬಿಕೊಳ್ಳುತ್ತೆ, ಹಾಗೆ ಆ ಹೂವಿನ ಅಲಂಕಾರದಿಂದ ಆ ದೇವಮೂರ್ತಿ ಕಂಗೊಳಿಸುತ್ತೆ. ಗೆಜ್ಜೆ ವಸ್ತ್ರ, ಮಾಲೆ, ಕಿರೀಟ, ಹಾಗೆ ವಿಗ್ರಹದ ಸುತ್ತಲೂ ಮಾಡುವಂತಹ ನಾನಾ ರೀತಿಯ ಹೂವಿನ ಶೃಂಗಾರ ಇದೆಯಲ್ಲ, ಅದು ದೇವರ ದಿವ್ಯತೆಯನ್ನು ಇಮ್ಮಡಿಗೊಳಿಸುತ್ತೆ ಅಂತಲೇ ಹೇಳ್ಬೋದು. ದೇವರ ಈ ಒಂದು ಸುಂದರ ರೂಪವನ್ನು ನೋಡಿದಾಗ ಭಕ್ತರ ಮನಸ್ಸಿನ ಎಲ್ಲ ಆತಂಕಗಳು ದೂರವಾಗುತ್ತೆ, ಜೊತೆಗೆ ಕಣ್ಣುಗಳಲ್ಲಿ ಏನೋ ಒಂದು ರೀತಿಯ ಆನಂದ ಭಾಷ್ಪವೂ ಸಹ ಮೂಡುತ್ತೆ ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಫಿಲ್ಮ್ ರೈನ್ಬೋ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 6:43. ನಾದಾರ್ಜನ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ, ಹಾಗೆ ಹೂವಿನ ಸೇವೆಗಳ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ದೇವರಿಗೆ ಹೂವನ್ನು ಅರ್ಪಿಸೋದು ಕೇವಲ ಒಂದು ವಸ್ತು ಕೊಡೋದಲ್ಲ, ಬದಲಿಗೆ ನಮ್ಮ ಒಂದು ಅಹಂಕಾರವನ್ನು ತೊರೆದು ಪೂರ್ಣ ಮನಸ್ಸಿನಿಂದ ನಮ್ಮನ್ನು ನಾವು ದೇವರಿಗೆ ಅರ್ಪಿಸಿಕೊಳ್ಳುವಂತಹ ಒಂದು ಸಂಕೇತ. ಪತ್ರಂ ಪುಷ್ಪಂ ಫಲಿಂ ತೋಯಂ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಒಂದು ಮಾತಿದೆ. ಅಂದರೆ ಭಗವಂತ ನಿರೀಕ್ಷೆ ಮಾಡೋದು ಭಕ್ತಿಯನ್ನೇ ಹೊರತು ಆಡಂಬರವನ್ನಲ್ಲ. ನಾವು ಅರ್ಪಿಸುವಂತಹ ಪ್ರತಿಯೊಂದು ಹೂವು ನಮ್ಮ ಶ್ರದ್ಧೆ, ಪ್ರೀತಿ ಮತ್ತು ಕೃತಜ್ಞತೆಯ ಸಂಕೇತವಾಗಿರುತ್ತೆ. ನೈಸರ್ಗಿಕವಾಗಿ ಅರಳುವಂತಹ ಹೂವು ತನ್ನ ಸೌಂದರ್ಯ ಮತ್ತು ಸುಗಂಧವನ್ನು ಜಗತ್ತಿಗೆ ಹಂಚೋ ರೀತಿ ನಮ್ಮ ಜೀವನವೂ ಸಹ ಸುಂದರವಾಗಿರಲಿ ಅನ್ನೋ ಒಂದು ಮೂಲತತ್ವ ಈ ಹೂವಿನ ಸೇವೆಯಲ್ಲಿ ಅಡಗಿದೆ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದಾರ್ಚನೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ. ಮುಂದೆ ಸರಿಯಾಗಿ 6:50 ಮುಡಿಬರಲಿದೆ ಕನ್ನಡ ರತ್ನ ಭಂಡಾರ. ಆನಂತರ ಸಂಸ್ಕೃತದಲ್ಲಿ ವಾರ್ತೆಗಳು, ತದನಂತರ ಭೇಟಿಯಾಗ್ತೀನಿ ಭಾವಸ್ಪಂದನದಲ್ಲಿ. ನಾನು ತೇಜಸ್ವಿನಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆಯಿಸು ಕನ್ನಡ ಡಿಂ ಡಿಮವ ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಆತ್ಮೀಯ ಕೇಳುಗ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭಾನ್ವಿತ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು ರಂಗಭೂಮಿಯಲ್ಲೂ ರಾಜಕೀಯದಲ್ಲೂ ಸಕ್ರಿಯರಾಗಿ ದುಡಿದವರು. ಆಗಲೇ ಅವರು ತ್ರಿಭಾಷಾ ತಾರೆ. 1931 ಹಿಸ್ ಲವ್ ಅಫೇರ್ನಿಂದ ಹಿಡಿದು ಸಾಕ್ಷಾತ್ಕಾರದವರೆಗೆ ಅವರ ಚಿತ್ರಲೋಕದ ಪಯಣ. ಆಗ ಆಕಾಶವಾಣಿ ಅಜ್ಜ ಅಜ್ಜಿ ಮಾಲಿಕೆಯನ್ನ ಪ್ರಸಾರ ಮಾಡಿತ್ತು. ಈ ಮಾಲಿಕೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು ಬಿ ಜಯಮ್ಮ ಅವರ ಚಿತ್ರ ಜಗತ್ತಿನ ಕುರಿತಾಗಿ ಮಾತಾಡಿಸಿದ್ದಾರೆ. ಬಿ ಜಯಮ್ಮ ಅವರು ಮುಖಿ ಟಾಕಿ ಹೇಗಿತ್ತು ಅಂತ ಮಕ್ಕಳಿಗೆ ವಿವರಿಸಿದ್ದಾರೆ. ಅವರ ಬಾಲ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಮಾತಾಡಿದ್ದಾರೆ ಕೇಳಿ.
4: ನಾನು ನಾಟ್ಯದಲ್ಲಿ ಮಾಡ್ತಿದ್ದೆ ಕಣವ. ನಾನು ನಾಟ್ಯದಲ್ಲಿ ಮಾಡ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗಿ ಒಳಗೆ ಶುರು ಮಾಡಿಬಿಟ್ಟಿದ್ದೀನಿ. ನನಗೆ 7 ವರ್ಷ ಆದಾಗಲೇ ನನಗೆ ಚಿಕ್ಕ ಚಿಕ್ಕ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಮ್ಮ ನಾಟಕ ನಮ್ಮ ದೊಡ್ಡಪ್ಪನೊಂದು ನಾಟಕ ಆಯ್ತು, ಹೋಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಪಾರ್ಟ್ ಎಲ್ಲ ಮಾಡಿಸ್ತಾ ಇದ್ರು. ನೋಡು ರಾಮಾಯಣದಲ್ಲಿ ಅಂಗದ ಅಂತ ಕಪಿ ಪಾತ್ರ ಮಾಡ್ತಾ ಇದ್ದೆ ಕಲಾ, ಮತ್ತು ಕಮಲ್ ಪಾತ್ರ ಮಾಡ್ತಿದ್ದೆ ಕಬೀರ್ನಲ್ಲಿ, ಮತ್ತು ಇದು ಕಾಳಿದಾಸದಲ್ಲಿ ಒಂದು ಪಾತ್ರ ರಾಜ್ಕುಮಾರ್ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಗೊತ್ತಾ, ನಾವು ಪಾರ್ಟ್ ಮಾಡ್ತೀನಿ ಅಂತ ಆಗ್ತಾ ಆಗ್ತಾ ನನಗೆ 9 ವರ್ಷ ಆಗೋಗ್ಬಿಟ್ಟಿತ್ತು. ನಮ್ಮ ಈ ಊರಿನಲ್ಲಿ ರಸಿಕ ಜನಾಂದ ನಾಟಕ ಸಭಾ ಅಂತ ಇದ್ರು, ಅವ್ರು ಬಂದು ನಮ್ಮ ಅಮ್ಮನ ಕೇಳಿದ್ದಾರೆ, ಏನು ನಿಮ್ಮ ಮಗಳು ನಾಟ್ಯದಲ್ಲೆಲ್ಲ ಪಾಠ ಮಾಡ್ತಾರಂತೆ, ನಮ್ಮ ನಾಟ್ಯದಲ್ಲೂ ಪಾಠ ಮಾಡ್ತೀವಿ ಅಂತೇಳಿ ಸೀತೆ ಪಾಠು ರಾಣಿ ಪಾಠ ಮಾಡಿಸ್ಬಿಟ್ರು. ಏನು ನನ್ನ ಪಾಠು ಅಂದರೆ ರಾಮನಿಗೆ ಹಾರ ತಗೊಂಡೋಗಿ ಹಾಕೋದು, ನಮಸ್ಕಾರ ಮಾಡೋದು, ರಾಮನ ನನಗೆ ಹಾಕೋದು. ಆಗ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ಅಲ್ಲಿದ್ದವರೆಲ್ಲ ನೀನು ದೊಡ್ಡ ಕಲಾವಿದೆ ಆಗಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾಟಕ ಶುರು ಮಾಡಿದ್ದು ಹಾಗೆ ಬೆಳ್ಕೊಂಡು ಬಂದೈತೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಿಲಾರಿ ರೋಡ್ನಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ನಾನು ಹೋಗ್ತಾ ಇದ್ದೆ 9ನೇ ವರ್ಷದಲ್ಲಿ. ಅಲ್ಲಿ ಏನಪ್ಪ, ನಾವು ಓದ್ ಕಾಲದಲ್ಲಿ ಏನು ನೆಲ ಮೇಲ್ಕೊಂಡ್ರು ಸರ್ ಎಲ್ಲ ಮರಳಾಕ್ಬಿಡೋರು. ಅಲ್ಲಿ ಶ್ರೀ ಓ ನಮಃ ಇದನ್ನು ಮರಳಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಾಗೆ ಕಲ್ತ್ಕೊಂಡು ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಬಂದೆ. ಗುಬ್ಬಿ ಕಂಪ್ನಿಯವ್ರಿಗೆ ಗೊತ್ತಾಗೋಗ್ಬಿಟ್ಟು ನಮ್ಮ ಗುಬ್ಬಿ ಕಂಪ್ನಿ ವೀರಣ್ಣವರು ನಮ್ಮನ್ನು ಅವ್ರ ಕಂಪ್ನಿ ಕರೆಸ್ಕೊಂಬಿಟ್ರು. ಆಗ ನನಗೆ 14 ವರ್ಷ ಆಗಿತ್ತು. ನಾನು ನಾಟಕಕ್ಕೆ ಬಂದಾಗ ಒಂದು ನಟಿ ಪಾರ್ಟ್ ಮಾಡಿಸಿದ್ರು. ನಟಿ ಪಾರ್ಟ್ ಮಾಡಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ನಿಯವರೆಲ್ಲ ಸಂತೋಷ ಪಟ್ಕೊಂಡು, ಓ ಚೆನ್ನಾಗಿ ಆಡ್ತೈತಿ ಅಮ್ಮ, ನಾಟಕ ನಾವು ತಗೋಬೇಕು ಅಂತೇಳಿ ಎಲ್ಲ ನನಗೆ ಸೆಕೆ 2ನೇ ರಾಣಿ ಪಾರ್ಟ್ ಎಲ್ಲ ಮಾಡಿಸಿದ್ರು. ಚಂಚಲ್ ಕುಮಾರಿ ಅಂತೆ, ಚಿತ್ರತಾರೆ ಅಂತೆ, ಹೀಗೆ ಅನೇಕ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡಿಸ್ಕೊಂಡು ಬಂದರು. ಹೀಗೆ ಬರ್ತಾ ಬರ್ತಾ ಬರ್ತಾ ಕೊನೆಗೆ ನಾನು ರಾಣಿ ಪಾರ್ಟ್ ಎಲ್ಲ ಮಾಡ್ತಾ ಬಂದೆ ಕಣಮ್ಮ. 16ನೇ ವರ್ಷಕ್ಕೆ ಒಂದು ಮೂಕೆ ಚಿತ್ರ ಮಾಡಿಬಿಟ್ರ ನಮ್ಮ ಗುಬ್ಬಿ ವೀರಣ್ಣವರು. ಮೂಕೆ ಚಿತ್ರದೊಳಗೆ ನಾವು ಪಾಠ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ ಕಣಮ್ಮ. ಆಗ ಈಗೆಂತ ಪರವಾಗಿಲ್ಲ, ಏನು ಡ್ಯೂಪ್ ಅಂತದ್ದು ಎಂತೋ ಡ್ಯೂಪ್ ಅಂತ ಹೇಳ್ತಾರೆ ಅದನ್ನೆಲ್ಲ ಹಾಕ್ಕೊತಾರೆ, ಅವಾಗ ನಮ್ಮ ಕಾಲದಲ್ಲಿಲ್ಲ. ಒಂದು ಪಿಕ್ಚರ್ ಮಾಡಿದ್ರು ಹರಿಮಾಯೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ನಾನು ಜಾಂಬುವತಿ ಪಾಠ ಮಾಡಿದ್ದೆ, ಮೊದಲನೇ ಪಾಠ ಮೂಕೆ ಚಿತ್ರ. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ನಮ್ಮ ಸೋದರಮ್ಮನ ಮದುವೆ ಮಾಡಬೇಕು ಅಂತ ನಮ್ಮಮ್ಮ, ನನಗೆ ಇನ್ನೊಬ್ನಾರೋ ಕಾಲೇಜಲ್ಲಿ ನೋಡಿದೆ ಅವನ ಮದುವೆ ಮಾಡ್ಕೊಂಡು ನಂಗೆ ಆಸೆ. ನಾನೇನು ಮಾಡ್ತಾ ಇದ್ದೆ, ಒಂದು ಕಾರ್ ಕಲ್ತ್ಕೋಬೇಕು ಅಂತ ಯಾರ್ಯಾರು ಹೇಳಿದ್ರು. ನನ್ನ ಕಾರ್ ನಡ್ಸೋಕ್ಕೋದ್ರು ಭಯ ಅಲ್ಲೇ ನಮ್ಮಾಗ 16 ವರ್ಷದಲ್ಲಿ ಹೆಂಗಮ್ಮ ಓಡಿಸೋದ ಕಾರ ಇಲ್ಲ. ಅವಾಗೇನು ಸೈಕಲ್ ಓಡಿಸ್ತಿದ್ರೆ ಲೇಡಿ ಸೈಕಲ್ಲು ಅಂತ ಇತ್ತು, ಆಗ ಮತ್ತೆ ಕಂಬಿ ಇರಲ್ಲ ಅಷ್ಟೇ, ಅದು ಕೂತ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಡಿಕ್ಕಿ ಹೊಡಿಬೇಕು, ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗುತ್ತೆ, ಟೈಕ್ ಟೈಕ್ ಅಂತ ಇರ್ತಾರೆ, ಸ್ಟಾಪ್ ಸ್ಟಾಪ್ ಅಂದ್ಬಿಡ್ತಾರೆ. ಅವಾಗೆಲ್ಲನೂ ಬೆಳಕಿರಲಿಲ್ಲ, ದೀಪ ಇರಲಿಲ್ಲ, ವಿದ್ಯುತ್ ಶಕ್ತಿದು ಬರೀ ಸೂರ್ಯರಶ್ಮೇಲೇ ಮಾಡ್ಕೊಂಡು ಬರ್ತಾ ಇದ್ರು. ಸೂರ್ಯ ಸ್ವಲ್ಪ ಹೆಂಗಾದ್ರೆ ಸ್ಟಾಪ್ ಅಂದ್ಬಿಡೋರು, ಆಮೇಲೆ ಹ್ಞೂ ಸ್ಟಾರ್ಟ್ ಅಂತ ಅಂದ್ಬಿಡೋರು. ಹಿಂಗೆ 10-12 ಸತಿ ನಾವು ಹೊಡೆದು ಹೊಡೆದು ಹೊಡೆದು ನನ್ನ ಹೊಟ್ಟೆ ಎಲ್ಲ ನೋವು ಬಂದ್ಬಿಡೋದು ಕಣ್ತಾಯಿ. ಆ ಕಾರ್ಗೂ ಅವ್ರ ಕಾರಲ್ಲಿ ಅವ್ನ ಈ ಕಡೆ ಬರೋದು, ನಾನು ಈ ಕಡೆ ಹೋಗೋದು, ಹಂಗಾಗಿ ಆಗಿ ಬಲೆ ಕಷ್ಟ ಆಗೋಗ್ಬಿಡೋದು. ಅವಾಗ ಇಷ್ಟಲ್ಲದೆ ನಮ್ಮ ಡೈರೆಕ್ಟ್ರು ಏನು ಮಾಡ್ತಿದ್ರು, ಹಾಲ್ಗುಡ್ಡ ಅಂತೇಳಿ ಇಂಗ್ಲೀಷ್ನವ್ನು ಬಂದಿದ್ದ ಈ ನಮ್ಮ ಕನ್ನಡ ಮುಖ್ಯ ಚಿತ್ರ ಮಾಡೋಕ್ಕೆ. ಆಯಪ್ಪ ಏನು ಮಾಡೋ, ನೀರು ತಗೊಂಡೋಗಿದ್ದೆ ತಳ್ಬಿಡೋನು, ನನಗೆ ಈಜಕ್ಕೆ ಅಷ್ಟೊಂದು ಬರ್ತಿರ್ಲ ಕಣಮ್ಮ. ಯಾರ್ಯಾರನ್ನೂ ನೋಡಿ ಒಂದು ಚೂರಿಂಗ್ ಕಲ್ತ್ಕೊಂಡಿದ್ದೆ, ನಮ್ಮ ಶ್ರೀರಂಗಪಟ್ಟಣ ಐತಲ್ವಾ ಆ ಕಾವೇರಿ ನದಿ ಇದೆಯಲ್ಲ, ಅಲ್ಲಿ ನನ್ನ ಕರ್ಕೊಂಡೋಗಿ ಹಾಕಿ ತಳ್ಳೇ ಬಿಡೋರು. ನಾನು ಹೋಗಿ ಈಜ್ಕೊಂಡು ಈಜ್ಕೊಂಡು ಮೆಲ್ಲಗೆ ಹೋಗ್ಬಿಟ್ಟು ಒಂದ್ ದಿವಸ ಅಂತೂ ಮುಳುಗೆ ಹೋಗ್ಬಿಟ್ಟಿದೆ, ಎಲ್ಲ ಎದ್ರುಕೊಂಡ್ಬಿಟ್ಟಿದ್ರು ಕಣಮ್ಮ. ಆಮೇಲೆ ಅಲ್ಲಿ ಟೈರ್ ಕಟ್ಕೊಂಡಿದ್ರು ನಮ್ಮವರು, ಆ ಟೈರ್ ಕಟ್ಕೊಂಡಿದ್ದಾಗ ನಾನು ಹೋಗಿ ಅಲ್ಲಿ ಯಾವ ಟೈರ್ ಹಿಡ್ಕೊಂಡ್ಬಿಟ್ಟೆ ರೋಡ್ ಮೇಲೆ ಇದ್ದಾಗ, ಆಗ ನಾನೆಲ್ಲ ಹಿಡ್ಕೊಂಡು ಬಂದು ಏನೋ ನಿಮ್ಮೆಲ್ಲರ ಪ್ರೀತಿಯನ್ನು ನಿಮ್ಮನ್ನು ನೋಡಬೇಕು ಈ ವಯಸ್ಸಿನಲ್ಲಿ ಇತ್ತು, ನಾನು ಉಳ್ಕೊಂಡು ಬಂದೆ. ಹಿಂಗೆ ಮೂಕಿ ಚಿತ್ರದಲ್ಲೆಲ್ಲ ಮಾಡ್ಕೊಂಡು ಬಂದ್ವಮ್ಮ. ಆಮೇಲೆ ಬಂತು ಟಾಕಿ ಚಿತ್ರ, ಅದು ನಾವು ಬೊಂಬಾಯಿನಲ್ಲಿ ಮಾಡಿದ್ವಿ.
3: ರತ್ನ ಭಂಡಾರದ ಇವತ್ತಿನ ಧ್ವನಿ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ. ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತೆ ತಡ, ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ,
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ,
3: ಎದೆ ತುಂಬಿ ಹಾಡಿದೆನು ಬಂದು ನಾನು,
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ,
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ,
1: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು, ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ.
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
3: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ಸಮಯ ಆಗ್ತಾ ಇದೆ 7:04 ಸೆಕೆಂಡ್ಗಳು. ಇದೀಗ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದಿನಿಂದ 17 ತಾರೀಖಿನವರೆಗೆ ಹರ್ ಘರ್ ತಿರಂಗಾ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ. ಹರ್ ಘರ್ ತಿರಂಗಾ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41 ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಈಗ ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದಿನಿಂದ 17 ತಾರೀಖಿನವರೆಗೆ ದೇಶಾದ್ಯಂತ ನಡೆಯಲಿದೆ. ದೇಶದ ಅತಿದೊಡ್ಡ ಸಾರ್ವಜನಿಕ ಸಹಭಾಗಿತ್ವದ ಚಳವಳಿಗಳಲ್ಲಿ ಒಂದಾಗಿ ಈ ಅಭಿಯಾನ ರೂಪುಗೊಂಡಿದೆ. ದೇಶಭಕ್ತಿ ಹಾಗೂ ರಾಷ್ಟೀಯ ಐಕ್ಯತೆಯ ಭಾವವನ್ನು ಸಂಭ್ರಮಿಸುವ ವಿವಿಧ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಹಾಗೂ ರಾಷ್ಟ್ರಧ್ವಜವನ್ನು ಮನೆ ಅಂಗಳದಲ್ಲಿ ಹೆಮ್ಮೆಯಿಂದ ಹಾರಿಸಲು ನಾಗರಿಕರಿಗೆ ಕರೆ ನೀಡಿದೆ. ಆಜಾದಿ ಕಾ ಅಮೃತ್ ಮಹೋತ್ಸವದಡಿ 2022 ಆರಂಭವಾದ ಹರ್ ಘರ್ ತಿರಂಗಾ ಅಭಿಯಾನ ಈಗ ವಾರ್ಷಿಕ ರಾಷ್ಟೀಯ ಸಂಪ್ರದಾಯವಾಗಿ ಮಾರ್ಪಟ್ಟಿದೆ. ಪ್ರತಿ ಸ್ವಾತಂತ್ರ್ಯ ದಿನದಂದು ಕೋಟ್ಯಂತರ ನಾಗರಿಕರು ಸ್ವಯಂ ಪ್ರೇರಣೆಯಿಂದ ಖಾದಿ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಡಿಜಿಟಲ್ ಸಹಭಾಗಿತ್ವದೊಂದಿಗೆ ಹರ್ ಘರ್ ತಿರಂಗಾ ರಾಷ್ಟ್ರವ್ಯಾಪಿ ಸಂಭ್ರಮಾಚರಣೆಯಾಗಿ ವಿಸ್ತರಿಸಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಧಾರವಾಡ ಜಿಲ್ಲೆ ಗರಗ್ ಕ್ಷೇತ್ರೀಯ ಖಾದಿ ಗ್ರಾಮೋದ್ಯೋಗ ಸೇವಾ ಕೇಂದ್ರದ ಅಧ್ಯಕ್ಷ ಬಸವಪ್ರಭು ಹೊಸಕೇರಿ.
2: ಧ್ವಜ ಸಂಹಿತೆ 2002 ರಾಷ್ಟ್ರಧ್ವಜ ಕೈಯಿಂದಲೇ ನೂಲು ತೆಗೆದು ಕೈಯಿಂದಲೇ ನೈದು ತಯಾರಿತ ಖಾದಿ ಬಟ್ಟೆಯಿಂದಲೇ ಸಿದ್ಧಪಡಿಸಿದ್ದಿರಬೇಕಿತ್ತು. ಆದರೆ 2021 ತಿದ್ದುಪಡಿಯ ಪರಿಣಾಮ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲೂ ಧ್ವಜ ತಯಾರಿಸುತ್ತಿರುವುದು ಹಲವು ಸಮಸ್ಯೆಗಳನ್ನು ತಂದೊಡ್ಡಿದೆ. ಖಾದಿ ಧ್ವಜದ ಮಹತ್ವ ಯಾವ ಕಾಲಕ್ಕೂ ಪಾಲಿವಸ್ತ್ರ ಇಲ್ಲವೇ ಪ್ಲಾಸ್ಟಿಕ್ ನಲ್ಲಿ ತಯಾರಿತ ಧ್ವಜಕ್ಕೆ ಬರಲಾರದು. ಖಾದಿ ವಸ್ತ್ರಕ್ಕಿರುವ ತಾತ್ವಿಕ ಆರ್ಥಿಕ ಹಿನ್ನೆಲೆಯನ್ನರಿಯದೆ ಯಂತ್ರ ನಿರ್ಮಿತ ತೀರ ಸಹಜವಾಗಿ ಬಳಸಿ ಬೀಸಾಡುವ ವಸ್ತುವಾಗಬಾರದು ನಮ್ಮ ಹೆಮ್ಮೆಯ ರಾಷ್ಟ್ರಧ್ವಜ. ಖಾದಿ ತಯಾರಿಕೆಯಲ್ಲಿ ತೊಡಗಿರುವ ಕಾರ್ಮಿಕರು, ಕಚ್ಚಾ ವಸ್ತು ಬೆಳೆಯುವ ರೈತರು, ಧ್ವಜ ವಿನ್ಯಾಸದಲ್ಲಿ ತೊಡಗಿರುವ ಶ್ರಮಿಕರ ಕೌಶಲ್ಯಕ್ಕೆ ದೊರಕುವ ಪ್ರತಿಫಲ ಅವರ ಜೀವನಾಧಾರ. ಭಾರತೀಯ ಗುಣಮಟ್ಟ ಸಂಸ್ಥೆ ಮಾನ್ಯತೆ ಹೊಂದಿದ ರಾಷ್ಟ್ರಧ್ವಜ ತಯಾರಿಸುತ್ತಿರುವ ಧಾರವಾಡ ತಾಲೂಕಾ ಗರಗ ಕ್ಷೇತ್ರೀಯ ಖಾದಿ ಸಂಘ ಮತ್ತು ಹುಬ್ಬಳ್ಳಿಯ ಬೆಂಗೇರಿ ಖಾದಿ ಸಂಸ್ಥೆ, ಎರಡೂ ಸಂಸ್ಥೆಗಳು ನಮ್ಮ ನಾಡಿನವು ಎಂಬುದು ನಮ್ಮ ಅಭಿಮಾನ. ಘರ್ ಘರ್ ಖಾದಿ ತಿರಂಗ ಎಂದಾಗಿ ನಮ್ಮ ಪರಂಪರಾಗತ ಗ್ರಾಮೋದ್ಯೋಗಗಳನ್ನು ಉಳಿಸಿಕೊಳ್ಳಬೇಕಿದೆ. ಖಾದಿ ಗ್ರಾಮೋದ್ಯೋಗ ಆಯೋಗದ ಮಾನ್ಯತೆ ಹೊಂದಿದ ಖಾದಿ ಮಳಿಗೆಗಳಿಂದಲೇ ರಾಷ್ಟ್ರಧ್ವಜವನ್ನು ಖರೀದಿಸಲು ವಿನಂತಿ.
1: ರಾಷ್ಟ್ರ ಋಷಿ ಬಂಕಿಮಚಂದ್ರ ಚಟರ್ಜಿ ವಿರಚಿತ ರಾಷ್ಟೀಯ ಗೀತೆ ವಂದೇ ಮಾತರಂ 150 ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಪ್ರಸಕ್ತ 80 ಸ್ವಾತಂತ್ರ್ಯೋತ್ಸವ ಸಂಭ್ರಮಾಚರಣೆ ಹಾಗೂ ಹರ್ ಘರ್ ತಿರಂಗಾ ಅಭಿಯಾನ ಸಮರ್ಪಿತವಾಗಿವೆ. ರಾಷ್ಟ್ರಧ್ವಜ ಹಾಗೂ ರಾಷ್ಟೀಯ ಗೀತೆಯನ್ನು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ಒಗ್ಗೂಡಿಸಿದೆ. ನಾಗರಿಕರು ರಾಷ್ಟೀಯ ಗೀತೆಯ ಸರಿಯಾದ ಪ್ರಸ್ತುತಿಯನ್ನು ಕಲಿಯಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ 5 ಹಂತದ ಆನ್ಲೈನ್ ಟ್ಯುಟೋರಿಯಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಹರ್ ಘರ್ ತಿರಂಗಾ ಪೋರ್ಟಲ್ನಲ್ಲಿ ಲಭ್ಯವಿದ್ದು ಸೆಲ್ಫಿ ವಿತ್ ತಿರಂಗಾ ವಂದೇ ಮಾತರಂ ಗೀತೆಯ ಸಾಹಿತ್ಯ ಮತ್ತು ರಾಗವನ್ನು ಒಳಗೊಂಡಿರಲಿದೆ. ರಾಷ್ಟೀಯ ಗೀತೆಯ ಇತಿಹಾಸವನ್ನು ಇದು ಪ್ರಚುರಪಡಿಸಲಿದೆ. ಕೊಪ್ಪಳ ಜಿಲ್ಲೆ ಹಾಗೂ ತಾಲೂಕಿನ ಹಟ್ಟಿ ಗ್ರಾಮ ಪ್ರಸಕ್ತ ಸಾಲಿನ ರಾಜ್ಯ ಸಂಯಮ ಪ್ರಶಸ್ತಿಗೆ ಭಾಜನವಾಗಿದೆ. ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ಕೊಪ್ಪಳ ಜಿಲ್ಲಾ ಪಂಚಾಯಿತಿಯ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಸಭೆ ನಡೆಸಿ ಈ ಮಾಹಿತಿ ನೀಡಿದರು. 16 ತಾರೀಖು ಸಂಜೆ 4:30 ಕೊಪ್ಪಳ ತಾಲೂಕು ಹಟ್ಟಿ ಗ್ರಾಮದಲ್ಲಿ ಸಂಯಮ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಕೊಪ್ಪಳದ ಶ್ರೀ ಅಭಿನವ ಗವಿಸಿದ್ದ

0: ಮಹೇಶ್ವರ ಸ್ವಾಮೀಜಿ ಹಾಗೂ ಇಳಕಲ್ಲಿನ ಡಾಕ್ಟರ್ ಗುರುಮಹಂತ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. 10 ಗ್ರಾಮಗಳಿಗೆ ಮದ್ಯ ಮಾರಾಟ ಮುಕ್ತ ಅಭಿನಂದನಾ ಪ್ರಶಸ್ತಿ ನೀಡಲಾಗುವುದು ಎಂದರು. ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ರಾಯಚೂರು ಜಿಲ್ಲೆಯಲ್ಲಿ ಕೈಗೊಂಡಿರುವ ವಿವಿಧ ಹೆದ್ದಾರಿ ಕಾಮಗಾರಿಗಳ ಪ್ರಗತಿಯನ್ನು ರಾಯಚೂರು ಲೋಕಸಭಾ ಕ್ಷೇತ್ರದ ಸಂಸದ ಜಿ ಕುಮಾರ್ ನಾಯಕ್ ಪರಿಶೀಲಿಸಿದರು. ಭಾರತ್ ಮಾಲಾ ಯೋಜನೆ ಅಡಿ ಪ್ಯಾಕೇಜ್ 3 ಮತ್ತು 4 ಹಾಗೂ ಹುನಗುಂದ್ ರಾಯಚೂರು ಮಧ್ಯದ ಚತುಷ್ಪಥ ಹೆದ್ದಾರಿ ಪ್ಯಾಕೇಜ್ 5 ಮತ್ತು 6 ಕಾಮಗಾರಿಗಳ ಪ್ರಗತಿ ಪರಿಶೀಲಿಸಿ ಕಾಲಮಿತಿಯಲ್ಲಿ ಪೂರ್ಣಗೊಳಿಸುವಂತೆ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಅವರು ನಿರ್ದೇಶಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ IIIT ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ಧಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರವಾಗಿದ್ದು ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರೂಪಿಸುವ ಸಂಸ್ಥೆಯಾಗಿ ಗುರುತಿಸಲ್ಪಟ್ಟಿದೆ. IIIT ನಿರ್ದೇಶಕ ಪ್ರೊಫೆಸರ್ SR ಮಹದೇವ ಪ್ರಸನ್ನ ಅವರ ನೇತೃತ್ವದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಅನುದಾನದಡಿ ಕ್ವಾಂಟಮ್ ಕಂಪ್ಯೂಟಿಂಗ್ ಶ್ರೇಷ್ಠತೆಯ ಕೇಂದ್ರ ಮುನ್ನಡೆಯುತ್ತಿದೆ. IIIT ಕಾರ್ಯಗಳ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಭೌತಶಾಸ್ತ್ರದ ಪ್ರಾಧ್ಯಾಪಕ ಡಾ ಅಶ್ವತ್ಥ ಬಾಬು.
4: ಈಗಾಗಲೇ ನಾವೆಲ್ಲರೂ ಕಂಪ್ಯೂಟರ್ ಬಳಸುತ್ತಿದ್ದೀವಿ, ಆದರೆ ಮುಂದಿನ ದಿನಗಳಲ್ಲಿ ಕ್ವಾಂಟಮ್ ಕಂಪ್ಯೂಟರ್ ಬಳಸುವ ಮೂಲಕ ಕೆಲವು ಕಷ್ಟದ ಸಮಸ್ಯೆಗಳನ್ನು ಇನ್ನೂ ವೇಗವಾಗಿ ಪರಿಷ್ಕರಿಸಬಹುದು. ಈ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಕರ್ನಾಟಕ ಸರ್ಕಾರವು ಉತ್ತಮವಾದ ಹೆಜ್ಜೆಯನ್ನು ಮುಂದಿಟ್ಟಿದೆ. 18 ಕೋಟಿ ನೀಡಿದೆ. IIIT ಧಾರವಾಡ್ನಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಸ್ಥಾಪಿಸಲು ಬೆಳೆಸಿದ್ದೀವಿ. ಈ ಸೆಂಟರ್ ಮೂಲಕ ಕ್ವಾಂಟಮ್ ಟೆಕ್ನಾಲಜಿನಲ್ಲಿ ರಿಸರ್ಚ್, ಸ್ಕಿಲ್ ಡೆವಲಪ್ಮೆಂಟ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಸ್ಟಾರ್ಟ್ಅಪ್ ಆಕ್ಟಿವಿಟೀಸ್ಗೆ ಹೆಚ್ಚಿನ ಮಹತ್ವವನ್ನು ನೀಡುವುದು ನಮ್ಮ ಮುಖ್ಯ ಉದ್ದೇಶ. ಕರ್ನಾಟಕದ ಎಲ್ಲಾ ಭಾಗಗಳಕ್ಕೂ ಬೆಳೆಸುವುದು ನಮ್ಮ ಮುಖ್ಯ ಉದ್ದೇಶವಾಗಿದೆ. ಈಗಾಗಲೇ ಭಾರತ ಸರ್ಕಾರದ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಕೂಡ ದೇಶದಲ್ಲಿ ಕ್ವಾಂಟಮ್ ಟೆಕ್ನಾಲಜಿಯನ್ನು ಬೆಳೆಸಲು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡುತ್ತಿದೆ. ಈ ನ್ಯಾಷನಲ್ ಕ್ವಾಂಟಮ್ ಮಿಷನ್ ಮೂಲಕ ಕೂಡ IIIT ಧಾರವಾಡ್ಗೆ 1 ಕೋಟಿ ರೂಪಾಯಿ ಅಂಡರ್ ಗ್ರಾಜುಯೇಟ್ ಲ್ಯಾಬ್ ಸ್ಥಾಪಿಸಲು ಅವಕಾಶ ಸಿಕ್ಕಿದೆ. IIIT ಧಾರವಾಡ್ನಲ್ಲಿ ಈಗಾಗಲೇ BTECನಲ್ಲಿ ಕ್ವಾಂಟಮ್ ಮೈನರ್ ಮತ್ತು MTECH ಪ್ರೋಗ್ರಾಂ ನಡೆಸುತ್ತಿದ್ದೇವೆ. ನಮ್ಮ ಕ್ವಾಂಟಮ್ ಸೆಂಟರ್ ಅಲ್ಲಿ 3 ತರವಾದ ಎಕ್ಸ್ಪೆರಿಮೆಂಟಲ್ ಸೆಟ್ಅಪ್ಸ್ ನ ನಾವು ಸ್ಥಾಪಿಸುತ್ತಿದ್ದೇವೆ. 25 ಕ್ಯೂಬಿಟ್ ಕ್ವಾಂಟಮ್ ಕಂಪ್ಯೂಟರ್, ಅದರಲ್ಲಿ ಸೂಪರ್ ಕಂಡಕ್ಟಿಂಗ್ ಕ್ಯೂಬಿಟ್ಸ್ ಇರುತ್ತವೆ. 2ನೇದು ಕ್ವಾಂಟಮ್ ಕಮ್ಯುನಿಕೇಶನ್, ಕ್ವಾಂಟಮ್ ಸ್ಟೇಟ್ಸ್ ನ ಉಪಯೋಗಿಸಿ ಕ್ವಾಂಟಮ್ ಕಮ್ಯುನಿಕೇಶನ್ ಮಾಡುವುದು, ಕ್ವಾಂಟಮ್ ಸೆನ್ಸಿಂಗ್ ಅಂತ ಹೇಳಬಹುದು, ಅದರಲ್ಲಿ ಮೆಡಿಕಲ್ ಅಪ್ಲಿಕೇಶನ್ಸ್ ರಿಲೇಟೆಡ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಬಹುದು.
0: ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮದಡಿ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯ ಶ್ರೀ ವಿನಾಯಕ ಕಲ್ಯಾಣ ಮಂಟಪದಲ್ಲಿ ರಾಜ್ಯಮಟ್ಟದ 2 ದಿನಗಳ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ ದೊರೆತಿದೆ. ರಾಜ್ಯದ 13 ಜಿಲ್ಲೆಗಳಿಂದ 300ಕ್ಕೂ ಹೆಚ್ಚು ಟೆಕ್ವಾಂಡೋ ಪಟುಗಳು ಭಾಗವಹಿಸಿದ್ದಾರೆ. ವಿಧಾನ ಪರಿಷತ್ ಶಾಸಕ KS ನವೀನ್ ಪಂದ್ಯಾವಳಿ ಉದ್ಘಾಟಿಸಿದರು. ಕೊರಿಯಾ ಮೂಲದ ಈ ಕ್ರೀಡೆ ಕೈಕಾಲುಗಳ ಸೂಕ್ತ ಸಮನ್ವಯದಿಂದ ಯಾವುದೇ ಆಯುಧವಿಲ್ಲದೆ ಎದುರಾಳಿಯನ್ನು ಎದುರಿಸುವ ಶಕ್ತಿ ನೀಡುತ್ತದೆ ಎಂದರು. ರಾಜ್ಯ ಟೆಕ್ವಾಂಡೋ ಸಂಸ್ಥೆಯ ಅಧ್ಯಕ್ಷ ಜೆ ತಿರುಮಲ ಹಾಗೂ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಮೈಸೂರಿನ ವೈಶಾಖ ಹಾಗೂ ಧಾರವಾಡದ ಭೀಮವ್ವ ಅವರು ಗದಗ್ ತಾಲೂಕು ಮುಳಗುಂದದಲ್ಲಿ ರಾಜ್ಯ ಅಮೇಚುವರ್ ಸೈಕ್ಲಿಂಗ್ ಸಂಸ್ಥೆ ಆಯೋಜಿಸಿರುವ 21ನೇ ರಾಜ್ಯ ಮೌಂಟೇನ್ ಬೈಕ್ ಸೈಕ್ಲಿಂಗ್ ಚಾಂಪಿಯನ್ಶಿಪ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಎಲೀಟ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ತೋಟಗಾರಿಕೆ ಪಿತಾಮಹ ಡಾ MH ಮರಿಗೌಡ ಅವರ ಜನ್ಮದಿನದ ಹಿನ್ನೆಲೆ ಹಾಸನದ ಸಿಲ್ವರ್ ಜುಬಿಲಿ ಪಾರ್ಕ್ನಲ್ಲಿ ಗಿಡ ನೆಟ್ಟು ಪ್ರತಿಮೆಗೆ ಗೌರವ ಅರ್ಪಿಸಲಾಯಿತು. ಬಳ್ಳಾರಿಯ ತೋರಣಗಲ್ಲಿನ ಜೆಎಸ್ಡಬ್ಲ್ಯೂ ಕೈಗಾರಿಕೆ ಆವರಣದ 9 ಸ್ಥಳಗಳಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ 2,000ಕ್ಕೂ ಅಧಿಕ ಯೂನಿಟ್ ರಕ್ತ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಡಾ ಮರಿಯಂ ಬಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದಿನಿಂದ 17ನೇ ತಾರೀಖಿನವರೆಗೆ ಹರ ಘರ ತಿರಂಗ ದೇಶಾದ್ಯಂತ ಅಭಿಯಾನ. ವಂದೇ ಮಾತರಂಗೆ 150 ವರ್ಷ ಪೂರ್ಣ ಹರ ಘರ ತಿರಂಗ ಅಭಿಯಾನ ರಾಷ್ಟೀಯ ಗೀತೆಗೆ ಸಮರ್ಪಿತ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಕ್ವಾಂಟಮ್ ಕಾಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರ ಕಾರ್ಯಾರಂಭ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ. ಚಿತ್ರದುರ್ಗದಲ್ಲಿ ರಾಜ್ಯಮಟ್ಟದ 41ನೇ ಟೆಕ್ವಾಂಡೋ ಪಂದ್ಯಾವಳಿಗೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
0: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
0: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
0: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
0: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
4: ಹೌದು ಸ್ನೇಹಿತರೆ, ಪ್ರತಿದಿನ ಬೆಳಗ್ಗೆ 7:15 ಭಾವಗೀತೆಗಳನ್ನು ಕೇಳಬಹುದು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ನೀವು ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಗ್ತಾ ಇದೆ 7:18:27 ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇನ್ನು ಕರ್ನಾಟಕದ ಆಕಾಶದಲ್ಲಿ ಧ್ರುವತಾರೆಯಂತೆ ಬೆಳಗಿ ಕನ್ನಡ ನಾಡು ನುಡಿಗೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಂತಹ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಹಾನ್ ಕವಿ ಹಾಗೆ ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ ವಿನಾಯಕ್ ಕೃಷ್ಣ ಗೋಕಾಕ್ ಅವರ ಜನ್ಮದಿನವೆಂದು ಇಂದು ಆಗಸ್ಟ್ 19, 1909 ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಜನಿಸಿದಂತಹ ವಿನಾಯಕ ಕೃಷ್ಣ ಗೋಕಾಕ್ ಅವರ ಕುರಿತು ಒಂದಷ್ಟು ಮಾತು ಇಂದಿನ ಭಾವಸ್ಪಂದನದಲ್ಲಿ ಕೇಳ್ತಾ ಇರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ ಮುಡಿ ಬರ್ತಾ ಇದೆ ಜಿಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ, ಸಿ ಅಶ್ವಥ್ ಅವರ ಸಂಗೀತ ನಿರ್ದೇಶನದಲ್ಲಿ ರತ್ನಮಲ ಪ್ರಕಾಶ್ ಅವರ ದನಿಯಲ್ಲಿ ಒಂದು ಭಾವಗೀತೆ ಕೇಳಿ.

ಕನ್ನಡ ನಾಡು ನುಡಿಗೆ ತಮ್ಮ ಬದುಕನ್ನೇ ಮುಡಿಪಾಗಿಟ್ಟಂತಹ ವ್ಯಕ್ತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು, ಅಂದರೆ ವಿಕು ಗೋಕಾಕ್ ಅವರು. ಸ್ನೇಹಿತರೆ, ಅವರ ಜನ್ಮದಿನವೆಂದು ಹಾಗಾಗಿ ಅವರ ಕುರಿತು ಒಂದಷ್ಟು ಮಾತು ಸಾಗ್ತಾ ಇತ್ತು. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ 1909 ಆಗಸ್ಟ್ ಅಂದು ಜನಿಸಿದ್ದಂಥವರು ವಿನಾಯಕ ಕೃಷ್ಣ ಗೋಕಾಕ್ ಅವರು. ಕನ್ನಡ ಸಾರಸ್ವತ ಲೋಕದ ಅತೀ ಎತ್ತರದ ವ್ಯಕ್ತಿಗಳಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಇಂಗ್ಲಿಷ್ ಮತ್ತು ಕನ್ನಡ ಭಾಷೆಗಳಲ್ಲಿ ಅಸಾಧಾರಣವಾದಂತಹ ಪಾಂಡಿತ್ಯವನ್ನು ಹೊಂದಿದಂತಹ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಥಮ ದರ್ಜೆಯಲ್ಲಿ ತೇರ್ಗಡೆ ಹೊಂದಿದಂತಹ ಮೊದಲ ಭಾರತೀಯರು ಅನ್ನುವಂತಹ ಕೀರ್ತಿಗೆ ಪಾತ್ರರಾಗಿರುವಂತಹವರು ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರು. ತಮ್ಮ ವಿದ್ಯಾಭ್ಯಾಸದ ನಂತರ ಸಾಂಗ್ಲಿಯ ವಿಲ್ಲಿಂಗ್ಡನ್ ಕಾಲೇಜು, ಕೊಲ್ಲಾಪುರದ ರಾಜಾರಾಮ್ ಕಾಲೇಜು, ಹಾಗೆ ಧಾರವಾಡದ ಕರ್ನಾಟಕ ಕಾಲೇಜು ಸೇರಿದಂತೆ ಅನೇಕ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಇವರು ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಶ್ರೀ ಸತ್ಯಸಾಯಿ ಉನ್ನತ ಅಧ್ಯಯನ ಸಂಸ್ಥೆಯ ಉಪಕುಲಪತಿಗಳಾಗಿಯೂ ಸಹ ಅದ್ಭುತವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ ವಿಕ್ರು ಗೋಕಾಕ್ ಅವರು. ಇವರ ಒಂದು ಸಾಹಿತ್ಯದ ಪಯಣ ಹೇಗೆ ಸಾಕ್ತು ಅನ್ನೋದರ ಕುರಿತು ಮುಂದೆ ಹೇಳ್ತೀವಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ ಮೂಡಿ ಬರ್ತಾ ಇದೆ ಯಶವಂತ ಹಳಬಂಡಿ ಅವರ ದನಿಯಲ್ಲಿ ಒಂದು ಸೊಗಸಾದಂತಹ ಗೀತೆ, ಕೇಳಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಹೌದು ಸ್ನೇಹಿತರೆ, ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗ್ತಾ ಇದೆ 7:37. ಜ್ಞಾನಪೀಠ ಪ್ರಶಸ್ತಿ ವಿಜೇತ ಮಹಾನ್ ಕವಿ ಶಿಕ್ಷಣ ತಜ್ಞರಾಗಿದ್ದಂತಹ ಡಾಕ್ಟರ್ ವಿನಾಯಕ ಕೃಷ್ಣ ಗೋಕಾಕ್ ಅವರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಕವಿ, ಕಾದಂಬರಿಕಾರ, ವಿಮರ್ಶಕ ಹಾಗೆ ವಾಗ್ಮಿಯಾಗಿ ಬಹುಮುಖ ಪ್ರತಿಭೆ ಮೆರೆದಂತಹ ಗೋಕಾಕರು ಕನ್ನಡ ಸಾಹಿತ್ಯದಲ್ಲಿ ನವ್ಯಧಾರೆಗೆ ಭದ್ರ ಬುನಾದಿಯನ್ನು ಹಾಕಿದಂತಹವರು. ಸಮುದ್ರ ಗೀತೆಗಳು, ಸಮರಸವೇ ಜೀವನ ಮತ್ತು ಸಮುದ್ರದಾಚೆಯಿಂದ ಹೀಗೆ ಅನೇಕ ಪ್ರಸಿದ್ಧ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ ವಿನಾಯಕ ಗೋಕಾಕ್ ಅವರು. ವೈದಿಕ ಯುಗದ ಸಂಸ್ಕೃತಿಯನ್ನು ಬಿಂಬಿಸುವಂತಹ ಇವರ ಬೃಹತ್ ಮಹಾಕಾವ್ಯ ಭಾರತ ಸಿಂಧು ರಶ್ಮಿಗೆ ದೇಶದ ಅತ್ಯುನ್ನತ ಜ್ಞಾನಪೀಠ ಪ್ರಶಸ್ತಿ ಲಭಿಸಿತ್ತು. ಇದರ ಜೊತೆಗೆ ಕನ್ನಡ ಭಾಷೆಗೆ ಪ್ರಾಥಮಿಕ ಹಾಗೆ ಮಾಧ್ಯಮಿಕ ಹಂತದಲ್ಲಿ ಪ್ರಥಮ ಸ್ಥಾನ ನೀಡಬೇಕು ಅಂತ ಹೇಳಿ ಆಗ್ರಹಿಸಿ ಇವರು ರಚನೆ ಮಾಡಿದಂತಹ ಗೋಕಾಕ್ ವರದಿ ಹಾಗೆ ಅದಕ್ಕಾಗಿ ನಡೆದಂತಹ ಐತಿಹಾಸಿಕ ಗೋಕಾಕ್ ಚಳುವಳಿ ಕನ್ನಡಿಗರನ್ನೆಲ್ಲ ಒಂದೆಡೆ ಸೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು ಅಂತ ಹೇಳ್ತಾ ಈಗ ಮತ್ತೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಇದಾದ ನಂತರ ಮುಂದೆ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಮೂಡಿ ಬರುತ್ತೆ. ಆ ನಂತರ ಮತ್ತೆ ಭೇಟಿಯಾಗ್ತೀನಿ ಭಾವಸ್ಪಂದನದ ಮುಂದುವರೆದ ಭಾಗದಲ್ಲಿ. ನಾನು ತೇಜಸ್ವಿನಿ, ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

0: ಮಾತುಕತೆ. ಪ್ರತಿಕೂಲ ಹವಾಮಾನ, ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ವಾರ್ತೆಗಳ ವಿವರ. ಅಮೆರಿಕದ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ದೂರವಾಣಿ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಿದ್ದಾರೆ. ಪ್ರಮುಖ ಕ್ಷೇತ್ರಗಳಲ್ಲಿ ಭಾರತ ಅಮೆರಿಕ ಸಮಗ್ರ ಜಾಗತಿಕ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ವ್ಯಾಪಾರ, ರಕ್ಷಣೆ, ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಇಂಧನ ಭದ್ರತೆ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದಾರೆ. ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ಬೆಳವಣಿಗೆಗಳ ಕುರಿತು ಇಬ್ಬರೂ ನಾಯಕರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಪ್ರಾರಂಭವಾಗಲಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ದೇಶದ ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟ್ರೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟ್ರೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜನೆ ಮಾಡಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಆಗಸ್ಟ್ 15ರಂದು ಫಿಜಿಯಲ್ಲಿರುವಂತಹ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಅವರು ನಿನ್ನೆ ಅಬಿಜಾನ್ನಲ್ಲಿ ಕೋಟ್ ದಿ ಐವರಿ ಅಧ್ಯಕ್ಷ ಅಲನ್ಸೆಂಟ್ ಔಟ್ಟಾರಾ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಬೆಳೆಯುತ್ತಿರುವಂತಹ ಭಾರತ ಕೋಟ್ ಡಿ ಐವರಿ ಪಾಲುದಾರಿಕೆಯ ಕುರಿತು ಉಭಯ ನಾಯಕರು ಚರ್ಚೆ ನಡೆಸಿದರು. ಆಫ್ರಿಕಾದೊಂದಿಗೆ ಬಲವಾದ ಮತ್ತು ಆಳವಾದ ಸಂಬಂಧವನ್ನು ಮುಂದುವರೆಸಲು ಭಾರತದ ಹಂಚಿಕೆ ಬದ್ಧತೆಯನ್ನು ಪುನರುಚ್ಚರಿಸಿದರು. ಭಾರತ ಕೋಟ್ ಡಿ ಐವರಿ ನಡುವಿನ ದೀರ್ಘಕಾಲದ ಸ್ನೇಹವನ್ನು ಮತ್ತಷ್ಟು ಬಲಪಡಿಸಲು ಹಾಗೂ ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಉಭಯ ನಾಯಕರು ಚರ್ಚೆ ನಡೆಸಿದರು. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ಮಳೆ, ಯಾತ್ರಾ ಮಾರ್ಗದ ದುರಸ್ತಿ ಕಾರ್ಯ ಹಾಗೂ ಮುಂದಿನ ಕೆಲವು ದಿನಗಳಲ್ಲಿ ಪ್ರತಿಕೂಲ ಹವಾಮಾನದ ಮುನ್ಸೂಚನೆಯಿಂದಾಗಿ ಪಹಲ್ಗಾಮ್ ಮತ್ತು ಬಾಲ್ಟಾಲ್ ಮಾರ್ಗಗಳಲ್ಲಿ ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆಯನ್ನು ಸ್ಥಗಿತಗೊಳಿಸಲಾಗಿದೆ. ಹಳಿಗಳ ಸ್ಥಿತಿ ಮತ್ತು ಭಾರತ ಹವಾಮಾನ ಇಲಾಖೆ ಹೊರಡಿಸಿದ ಹವಾಮಾನ ಮುನ್ಸೂಚನೆಯನ್ನು ಗಮನದಲ್ಲಿಟ್ಟುಕೊಂಡು ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ರಂಬನ್ ಜಿಲ್ಲೆ ಮತ್ತು ಕಾಶ್ಮೀರದ ಕೆಲವು ಭಾಗಗಳಲ್ಲಿ ಮಳೆ ಮತ್ತು ಪ್ರತಿಕೂಲ ಹವಾಮಾನದ ನಡುವೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿನ್ನೆ ಜಮ್ಮುವಿನ ಭಗವತಿ ನಗರ ಮೂಲ ಶಿಬಿರದಿಂದ ಯಾವುದೇ ಹೊಸ ಯಾತ್ರಾ ಬೆಂಗಾವಲು ಹೊರಡಲು ಅವಕಾಶ ನೀಡಲಾಗಿಲ್ಲ. ಈ ನಡುವೆ ಪವಿತ್ರ ಗುಹೆಯಲ್ಲಿ ದರ್ಶನ ಮುಗಿಸಿ ಬಾಲ್ಟಾಲ್ ಮೂಲ ಶಿಬಿರದಲ್ಲಿ ತಂಗಿದ್ದ 1202 ಯಾತ್ರಿಕರನ್ನ ಒಳಗೊಂಡಂತಹ 28ನೇ ಬ್ಯಾಚ್ಗೆ 44 ವಾಹನಗಳ ಬೆಂಗಾವಲು ಮೂಲಕ ಜಮ್ಮು ಕಡೆಗೆ ಹೋಗಲು ಅವಕಾಶವನ್ನು ಕಲ್ಪಿಸಲಾಯಿತು. ಹಿಂದಿರುಗಿದ ಯಾತ್ರಿಕರಲ್ಲಿ 867 ಪುರುಷರು, 251 ಮಹಿಳೆಯರು, 1 ಮಗು, 79 ಸಾಧುಗಳು ಮತ್ತು 4 ಸಾಧ್ವಿಗಳು ಸೇರಿದ್ದಾರೆ. ಇದರೊಂದಿಗೆ 2026ರ ಯಾತ್ರೆಯಲ್ಲಿ ದರ್ಶನ ಪಡೆದ ಒಟ್ಟು ಯಾತ್ರಿಕರ ಸಂಖ್ಯೆ 480,019 ತಲುಪಿದೆ. 57 ದಿನಗಳ ಕಾಲ ನಡೆದ ಅಮರನಾಥ ಯಾತ್ರೆ ಜುಲೈ 3ರಂದು ಅನಂತನಾಗ್ ಜಿಲ್ಲೆಯ ಸಾಂಪ್ರದಾಯಿಕ ಚಂದನ್ವಾರಿ ಮಾರ್ಗ ಮತ್ತು ಗಂಡರ್ಬಾಲ್ ಜಿಲ್ಲೆಯ ಬಾಲ್ಟಾಲ್ ಮಾರ್ಗ 2ರಿಂದಲೂ ಏಕಕಾಲದಲ್ಲಿ ಪ್ರಾರಂಭವಾಯಿತು. ಆಗಸ್ಟ್ 28ರಂದು ಸಾಂಪ್ರದಾಯಿಕ ಚಾಡಿ ಮುಬಾರಕ್ ಸಮಾರಂಭದೊಂದಿಗೆ ಸಂಪನ್ನಗೊಳ್ಳಲಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಅವರು ನವದೆಹಲಿಯಲ್ಲಿ ನಡೆದ

ಆಯೋಜಿಸಿದಂತಹ ಇಂಡಿಯಾ ಮೆಡಿಕಲ್ ಡಿವೈಸ್ 2026 ಕಾರ್ಯಕ್ರಮದಲ್ಲಿ ಎಐ ಇನ್ ಮೆಡ್ಟೆಕ್ ಕೃತಕ ಬುದ್ದಿಮತ್ತೆಯ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಎಂಬ ವರದಿಯನ್ನು ಬಿಡುಗಡೆ ಮಾಡಿದರು. ಆರೋಗ್ಯ ಸಚಿವಾಲಯದ ಪ್ರಕಾರ ಆರೋಗ್ಯ ಕ್ಷೇತ್ರದಲ್ಲಿ ಕೃತಕ ಬುದ್ದಿಮತ್ತೆಯ ಜವಾಬ್ದಾರಿಯುತ ಅಳವಡಿಕೆಯನ್ನು ವೇಗಗೊಳಿಸಲು 5 ಪ್ರಮುಖ ಆದ್ಯತೆಗಳನ್ನು ವರದಿ ವಿವರಿಸಿದೆ. ಕೃತಕ ಬುದ್ದಿಮತ್ತೆಗೆ ಸಿದ್ದವಾಗಿರುವಂತಹ ದತ್ತಾಂಶ ಮತ್ತು ಪುರಾವೆಗಳ ಅಭಿವೃದ್ಧಿ, ಜೀವನಚಕ್ರ ಆಧಾರಿತ ನಿಯಂತ್ರಣ ಹಾಗೂ ಮರುಪಾವತಿ ವ್ಯವಸ್ಥೆ, ಎಐ ಆಧಾರಿತ ರೋಗ ನಿರ್ಣಯ ವ್ಯವಸ್ಥೆಗಳ ವಿಸ್ತರಣೆ ಹಾಗೂ ಸರ್ಕಾರ, ಕೈಗಾರಿಕೆ, ಆರೋಗ್ಯ ಕ್ಷೇತ್ರ ಮತ್ತು ಶೈಕ್ಷಣಿಕ ವಲಯಗಳ ನಡುವಿನ ಸಹಕಾರ ಬಲಪಡಿಸುವುದು ಸೇರಿದಂತೆ ಹಲವು ಅಂಶಗಳನ್ನು ವರದಿ ಒಳಗೊಂಡಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸಾಫ್ಟ್ವೇರ್ ಸಾಮರ್ಥ್ಯ ಮತ್ತು ಬೆಳೆಯುತ್ತಿರುವಂತಹ ಮೆಡ್ಟೆಕ್ ಉತ್ಪಾದನಾ ನೆಲೆಯನ್ನು ಬಳಸಿಕೊಂಡು ಜವಾಬ್ದಾರಿಯುತ ಎಐ ಆಧಾರಿತ ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಜಾಗತಿಕ ನಾಯಕನಾಗಿ ಹೊರಹೊಮ್ಮುವ ಅವಕಾಶ ಭಾರತಕ್ಕಿದೆ ಎಂದು ವರದಿ ತಿಳಿಸಿದೆ. ಅಸ್ಸಾಂನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ನ ಫೈನಲ್ನಲ್ಲಿ ಇಂದು ಭಾರತದ ಅಶ್ಮಿತಾ ಚಾಲಿಹಾ ಮತ್ತು ಚೀನಾದ ಕ್ಯೂ ಹಾನ್ ಮುಖಾಮುಖಿಯಾಗಿದ್ದಾರೆ. ಪಂದ್ಯ ಪ್ರಗತಿಯಲ್ಲಿದೆ. ನಿನ್ನೆ ನಡೆದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದಂತಹ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದರು. ಚೀನಾದ ಹೆಫಿಯಲ್ಲಿ ನಡೆದಂತಹ 9th ವರ್ಲ್ಡ್ ಬ್ರಿಡ್ಜ್ ಫೆಡರೇಷನ್ ಯೂತ್ ಟ್ರಾನ್ಸ್ ನ್ಯಾಷನಲ್ ಚಾಂಪಿಯನ್ಶಿಪ್ನ 31 ವರ್ಷದ ಒಳಗಿನವರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಸಕ್ನಿಕ್ ರಾಯ್ ಮತ್ತು ಸಯಂತನ್ ಕುಶಾರಿ ಚಿನ್ನದ ಪದಕ ತಮ್ಮದಾಗಿಸಿಕೊಂಡರು. ಮೊದಲ ಎಲಿಮಿನೇಷನ್ ಸುತ್ತಿನಲ್ಲಿ 34 ಜೋಡಿಗಳು ಸ್ಪರ್ಧಿಸಿದ್ದವು. ಭಾರತೀಯ ಜೋಡಿ ಸೇರಿದಂತೆ ಅಗ್ರ 14 ಜೋಡಿಗಳು ಫ್ಲೈಟ್ ಎ ಹಂತಕ್ಕೆ ಮುನ್ನಡೆದವು. ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಸ್ಕಿಯನ್ ಅವರು ರಾಜತಾಂತ್ರಿಕತೆ ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ಕಾಪಾಡುವ ಇರಾನ್ನ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟವಾದಂತಹ ಸಂದರ್ಶನವೊಂದರಲ್ಲಿ ಮಸೂದ್ ಅವರು ಅಮೆರಿಕದೊಂದಿಗೆ ಮಾತುಕತೆ ನಡೆಸುವ ಮತ್ತು ಯುದ್ದವನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕುವ ಇರಾನ್ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಒಪ್ಪಂದದ ಅಡಿಯಲ್ಲಿ ಅಮೆರಿಕ ತನ್ನ ಬಾಧ್ಯತೆಗಳನ್ನು ಪೂರೈಸುವವರೆಗೆ ಇರಾನ್ ತನ್ನ ಬದ್ದತೆಗಳನ್ನು ಗೌರವಿಸುತ್ತದೆ. ಅಮೆರಿಕ ತನ್ನ ಬದ್ದತೆಗಳನ್ನು ಪೂರೈಸಲು ವಿಫಲವಾದರೆ ಇರಾನ್ ಪ್ರಕ್ರಿಯೆಯನ್ನು ಮುಂದುವರಿಸಲು ಯಾವುದೇ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಎಂದು ಅವರು ಹೇಳಿದ್ದಾರೆ. ಇರಾನ್ ಜೊತೆಗಿನ ಸಂಘರ್ಷ ಶೀಘ್ರದಲ್ಲೇ ಕೊನೆಗೊಳ್ಳಬಹುದು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವಾಸ ವ್ಯಕ್ತಪಡಿಸಿದ್ದು, ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದುವುದನ್ನು ತಡೆಯಲು ಅಮೆರಿಕ ಬದ್ದವಾಗಿದೆ ಎಂದು ಪುನರುಚ್ಚರಿಸಿದ್ದಾರೆ. ಉದ್ಯೋಗ ಕಳೆದುಕೊಂಡಂತಹ ಬಳಿಕ ಹೊಸ ಉದ್ಯೋಗ ಹುಡುಕಿಕೊಳ್ಳಲು ವಲಸೆ ರಹಿತ ವೀಸಾದ ಅಡಿ ಅಮೆರಿಕದಲ್ಲಿರುವಂತಹ ಕೆಲವು ವಿದೇಶಿ ಉದ್ಯೋಗಿಗಳಿಗೆ ನೀಡಲಾಗುವ 60 ದಿನಗಳ ಕಾಲಾವಕಾಶವನ್ನು ರದ್ದುಗೊಳಿಸುವ ಪ್ರಸ್ತಾವನೆಯನ್ನು ಅಮೆರಿಕ ಪರಿಶೀಲಿಸುತ್ತಿದೆ. ಪ್ರಸ್ತಾವನೆ ಜಾರಿಗೆ ಬಂದರೆ ಉದ್ಯೋಗ ಅಂತ್ಯಗೊಂಡ ಕೂಡಲೇ ಸಂಬಂಧಿತ ಉದ್ಯೋಗಿಗಳು ಅಮೆರಿಕ ತೊರೆಯಬೇಕಾಗಬಹುದು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸಲ್ಲಿಸಿರುವಂತಹ ಪ್ರಸ್ತಾವನೆ ಪ್ರಸ್ತುತ ಫೆಡರಲ್ ಆಡಳಿತ ಮತ್ತು ಬಜೆಟ್ ಕಚೇರಿ ಪರಿಶೀಲನೆಯಲ್ಲಿದೆ. ಪ್ರಸ್ತಾವನೆಯ ಹೆಚ್ಚಿನ ವಿವರಗಳು ತಕ್ಷಣಕ್ಕೆ ಲಭ್ಯವಾಗಿಲ್ಲ. ಉದ್ಯೋಗ ಕಳೆದುಕೊಂಡ ನಂತರ ಹೊಸ ಉದ್ಯೋಗ ಹುಡುಕುವ ಅವಧಿಯಲ್ಲಿ ವಿದೇಶಿ ಉದ್ಯೋಗಿಗಳು ಹಾಗೂ ಅವರ ಅವಲಂಬಿತರು ಅಮೆರಿಕದಲ್ಲಿ ಉಳಿಯಲು ಅನುಕೂಲವಾಗುವಂತೆ 60 ದಿನಗಳ ಈ ಅವಕಾಶವನ್ನು 2017 ಪರಿಚಯಿಸಲಾಗಿತ್ತು. ಹವಾಮಾನ. ಉತ್ತರಾಖಂಡ ಮತ್ತು ಛತ್ತೀಸ್ಗಢದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಮುನ್ಸೂಚನೆ ನೀಡಿರುವ ಭಾರತೀಯ ಹವಾಮಾನ ಇಲಾಖೆ ಈ ಪ್ರದೇಶಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದೆ. ಹರಿಯಾಣ, ಚಂಡೀಗಢ, ಹಿಮಾಚಲ ಪ್ರದೇಶ, ಪಂಜಾಬ್, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಈಶಾನ್ಯ ಭಾರತದ ಕೆಲವು ಭಾಗಗಳಲ್ಲೂ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಕರ್ನಾಟಕ, ಜಮ್ಮು ಕಾಶ್ಮೀರ, ಆಂಧ್ರಪ್ರದೇಶ, ಕೇರಳ, ಮಾಹೆ, ತಮಿಳುನಾಡು, ಪುದುಚೇರಿ, ಕಾರೈಕಲ್, ಲಕ್ಷದ್ವೀಪ ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಇಂದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶಾದ್ಯಂತ ಇಂದಿನಿಂದ ಹರ್ ಘರ್ ತಿರಂಗಾ ಅಭಿಯಾನ. ಕೋಟ್ ಡಿ ಐವರಿ ಅಧ್ಯಕ್ಷರೊಂದಿಗೆ ಸಚಿವ ಕೀರ್ತಿವರ್ಧನ್ ಸಿಂಗ್ ಮಾತುಕತೆ. ಪ್ರತಿಕೂಲ ಹವಾಮಾನ. ಇಂದಿನಿಂದ ವಾರ್ಷಿಕ ಅಮರನಾಥ ಯಾತ್ರೆ ಸ್ಥಗಿತ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಅಶ್ಮಿತಾ ಚಾಲಿಹಾ ಕ್ಯೂ ಹಾನ್ ನಡುವಿನ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಎಫ್ಎಂ ರೇನ್ಬೋ 101.3 ಕನ್ನಡ ಕವನ ಬಿಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 7:46:14 ಭಾವಸ್ಪಂದನ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೀವಿ. ಇನ್ನು ಭಾವಗೀತೆಗಳನ್ನು ಕೇಳಬಹುದು, ಮತ್ತಷ್ಟು ಭಾವಗೀತೆಗಳನ್ನು ಕೇಳಬಹುದು. ಸ್ನೇಹಿತರೆ, ಕನ್ನಡ ಒಂದು ನಾಡಿನ ಸಾಹಿತ್ಯ ಲೋಕದಲ್ಲಿ ಹಲವು ಮಹತ್ತರ ಕವಿಗಳನ್ನು, ಸಾಹಿತಿಗಳನ್ನು ನಾವು ನೋಡಬಹುದು. ಅದರಲ್ಲಿ ಕಾಸರಗೋಡಿನ ಗಡಿಭಾಗದಲ್ಲಿ ನಿಂತು ಕನ್ನಡದ ಧ್ವಜವನ್ನು ಗಟ್ಟಿಯಾಗಿ ಹಿಡಿದಿದಂತಹ ಮಹಾನ್ ಚೇತನ, ಕನ್ನಡದ ಕಾವ್ಯ ಕೋಗಿಲೆ ಅಂತಲೇ ಹೇಳಿ ಹೆಸರುವಾಸಿಯಾಗಿದ್ದಂಥವರು ಕಯ್ಯಾರ ಕಿ ಎನ್ ರೈ ಅವರು. ಸ್ನೇಹಿತರೆ, ಇಂದು August 9, ಇಂದು ಅವರು ನಮ್ಮನ್ನು ಅಗಲಿದಂತಹ ದಿನ. ಹಾಗಾಗಿ ಇಂದಿನ ಭಾವಸ್ಪಂದನದ ಮತ್ತೊಂದು ಭಾಗದಲ್ಲಿ ಅವರ ಕುರಿತು ಒಂದಷ್ಟು ಮಾತು, ಜೊತೆಗೆ ಅವರ ರಚನೆಯ ಭಾವಗೀತೆಗಳನ್ನು ಕೇಳ್ತಾ ಸಾಗೋಣ. ಕೇಳ್ತಾರಿ, 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಓದಿ ಬಿಡುನಿ ಪಾಂಚಜನ್ಯವ ಸೊಗಸಾದ ಭಾವಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಕೈಯಾರಾಕಿ ಎಣ್ಣೈ ಅವರ ಒಂದು ರಚನೆ ಆಗಿತ್ತಿದ್ದು. ಸಮಯ ಆಗ್ತಾ ಇದೆ 7:58 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಈಗಾಗಲೇ ಹೇಳಿದ್ವಿ ಇಂದು 9 ಆಗಸ್ಟ್. ಇಂದು ಖ್ಯಾತ ಸಾಹಿತಿ ಹಾಗೆ ಕನ್ನಡದ ಮಹಾನ್ ಚೇತನ ಕಯ್ಯಾರ ಕಿಯಣ್ಣರೈ ಅವರು ನಮ್ಮನಾಗಲಿದಂತಹ ದಿನ. ಹಾಗಾಗಿ ಅವರ ಕುರಿತು ಒಂದಷ್ಟು ಮಾತು ಸಾಗುತ್ತೆ ಅಂತ ಹೇಳಿ. ಕಾಸರಗೋಡು ಜಿಲ್ಲೆಯ ಪೆರ್ಲದ ಪದ್ರೆ ಅನ್ನುವಂತಹ ಒಂದು ಸ್ಥಳದಲ್ಲಿ 1915 ಜೂನ್ 8 ಕಯ್ಯಾರ ಕಿಯಣ್ಣರೈ ಅವರು ಜನಿಸ್ತಾರೆ. ಬಹುಮುಖ ಪ್ರತಿಭೆಯ ಸಾಹಿತಿಯಾಗಿ ಗುರುತಿಸಿಕೊಳ್ತಾರೆ. ಇದರೊಟ್ಟಿಗೆ ಸ್ವಾತಂತ್ರ್ಯ ಹೋರಾಟಗಾರರಾಗಿಯೂ ಸಹ ಗುರುತಿಸಿಕೊಳ್ತಾರೆ ಕಯ್ಯಾರ ಕಿಯಣ್ಣರೈ ಅವರು. ಇವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎನ್ನುವಂತಹ ಅಮರಗೀತೆಯ ಮೂಲಕ ಕನ್ನಡಿಗರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಿರುವಂತಹ ಒಬ್ಬ ಸಾಹಿತಿ. ಕೊರಗ, ಐಕ್ಯಗಾನ, ಶತಮಾನದ ಗಾನ, ಪುನರ್ನವ ಹೀಗೆ 16 ಕಾವ್ಯ ಸಂಕಲನಗಳನ್ನು ರಚನೆ ಮಾಡಿರುವಂತಹ ಇವರು ಕವಿತೆಗಳಷ್ಟೇ ಅಲ್ಲದೆ ಮಕ್ಕಳ ಸಾಹಿತ್ಯ, ಜೀವನ ಚರಿತ್ರೆ ಮತ್ತು ವ್ಯಕ್ತಿ ಚಿತ್ರಗಳನ್ನು ಸಹ ರಚಿಸಿ ಕನ್ನಡ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದಂತಹ ಅದ್ಭುತ ಕವಿ ಹಾಗೆ ಸಾಹಿತಿ. ಇವರ ಸಾಹಿತ್ಯ ಸೇವೆಗೆ ಕರ್ನಾಟಕ ಗತವೈಭವ ಹಾಗೆ ರಾಷ್ಟ್ರಕವಿ ಎನ್ನುವಂತಹ ಹಲವು ಸನ್ಮಾನಗಳು, ಪ್ರಶಸ್ತಿಗಳು ಸಹ ಮೆರುಗನ್ನು ತಂದಿವೆ ಅಂತ ಹೇಳ್ತಾ ಇವರ ರಚನೆಯ ಮತ್ತೊಂದು ಭಾವಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲನ ಕೇಳ್ತಾ ಇದ್ರಿ. ಸಮಯ ಆಗ್ತಾ ಇದೆ 7:28. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಕನ್ನಡದ ಕಾವ್ಯ ಕೋಗಿಲೆ ಅಂತಾನೆ ಹೇಳಿ ಹೆಸರುವಾಸಿಯಾಗಿದ್ದಂತಹ ಕಯ್ಯಾರ ಕಿಯಣ್ಣರೈ ಅವರ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು ಸ್ನೇಹಿತರೆ. ಕೇವಲ ಇವರು ಕವಿಯಷ್ಟೇ ಅಲ್ಲದೆ ಕೇರಳದ ಗಡಿಯಲ್ಲಿ ಸಿಲುಕಿದಂತಹ ಕಾಸರಗೋಡು ಕನ್ನಡಿಗರ ಹಕ್ಕುಗಳಿಗಾಗಿ ಅಚಲವಾಗಿ ಹೋರಾಡಿದಂತಹ ಧೀರ ಸೇನಾನಿ ಇವರು ಅಂತಾನೆ ಹೇಳ್ಬೋದು. ಭಾಷಾವಾರು ಪ್ರಾಂತ್ಯ ರಚನೆಯ ಸಂದರ್ಭದಲ್ಲಿ ಕಾಸರಗೋಡು ಕರ್ನಾಟಕಕ್ಕೆ ಸೇರಲೇಬೇಕು ಅಂತ ಹೇಳಿ ಆಗ್ರಹಿಸಿ ನಡೆದಂತಹ ಕಾಸರಗೋಡು ಏಕೀಕರಣ ಚಳುವಳಿಯ ಮುಂಚೂಣಿಯಲ್ಲಿ ನಿಂತು ಹೋರಾಡಿದಂತಹವರು ಕಯ್ಯಾರ ಕಿಯಣ್ಣರೈ ಅವರು ಸ್ನೇಹಿತರೆ. ಇನ್ನು ಕಾಸರಗೋಡು ಏಕೀಕರಣದ ಚಳುವಳಿಯಲ್ಲಿ ಹೋರಾಡ್ತಾರೆ. ತಮ್ಮ ಇಳಿ ವಯಸ್ಸಿನಲ್ಲೂ ಸಹ ಕನ್ನಡದ ಅಸ್ಮಿತಿಗಾಗಿ ಗಡಿನಾಡಿನ ಶಾಲೆಗಳಲ್ಲಿ ಕನ್ನಡವನ್ನು ಉಳಿಸೋದಕ್ಕೆ ಅವರು ನಡೆಸಿದಂತಹ ಧ್ವನಿ ಎಂದಿಗೂ ಸಹ ಮರೆಯಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಸಂಗತಿಗಳು. ಇನ್ನು ಕೇರಳದಲ್ಲಿದ್ದರೂ ಸಹ ಕನ್ನಡದ ಉಸಿರನ್ನು ಕಾಯ್ದುಕೊಂಡಂತಹ ಇವರು ನಿಜವಾದ ಅರ್ಥದಲ್ಲಿ ಅಖಂಡ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಅಂತಲೇ ಹೇಳ್ಬೋದು. ಇನ್ನು ತಮ್ಮ ಇಡೀ ಜೀವನವನ್ನು ಕನ್ನಡ ನಾಡು ನುಡಿ ಮತ್ತು ಸಾಹಿತ್ಯಕ್ಕಾಗಿ ಮೀಸಲಿಟ್ಟು 101 ವರ್ಷಗಳ ಕಾಲ ದೀರ್ಘಾಯುಷಿಗಳಾಗಿ ಬಾಳಿ 2015 August 9 ನಮ್ಮನ್ನು ಅಗಲ್ತಾರೆ ಕಯ್ಯಾರ ಕಿಯಣ್ಣರೈ ಅವರು. ಸ್ನೇಹಿತರೆ, ಇವರಿಗೆ ನಮ್ಮ ಒಂದು ನಮನವನ್ನು ಸಲ್ಲಿಸ್ತಾ ಅವರ ರಚನೆಯ ಮತ್ತೊಂದು ಭಾವಗೀತೆಯೊಂದಿಗೆ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾವು ತೇಜಸ್ವಿನಿ. ಮುಂದೆ ಸರಿಯಾಗಿ 8 ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ. ನಂತರ 8:30 ಮತ್ತೆ ಭೇಟಿಯಾಗ್ತೀನಿ ನಾನು ಹಲೋ ಕರ್ನಾಟಕದಲ್ಲಿ. ಅಲ್ಲಿವರೆಗೂ ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಇದೀಗ ಕೇಳಿ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳು.
1: ಬೇಟಾ ಮೈ ಕಲ್ ಅಪ್ನೆ ಭತೀಜೆ ಕೆ ಘರ್ ಹೋಕೆ ಆಯಾ ದೇಖ ಕರ್ ಹೈರಾನ್ ರಹ ಗಯಾ ಕಿ ವೋ ಲೋಗ್ ದಿನ ಭರ್ ಎಸಿ ಚಲಾತೆ ಹೈ ರೋಜ್ ವಾಶಿಂಗ್ ಮಶೀನ್ ಚಲಾತೆ ಹೈ ಘರ್ ಮೇ ದೋ ದೋ ಫ್ರಿಜ್ ಹೈ ಫಿರ್ ಭಿ ಉಸ್ಕಾ ಬಿಜಲಿ ಬಿಲ್ ಪತಾ ಹೈ ಕಿತ್ನಾ ಆತಾ ಹೈ ಜೀರೋ ಮೈನೆ ಪೂಛಾ ತೋ ಭತೀಜಾ ಬೋಲಾ ಚಾಚಾ ಜಿ ಸಬ್ ಊಪರ್ ವಾಲೆ ಕಿ ದಯಾ ಹೈ ಮತಲಬ್ ಸೋಲರ್ ಪ್ಯಾನಲ್ ಕಿ ಮೈನೆ ಸೋಚಾ ಅಬ್ ತೋ ಲಗವಾನಾ ಹಿ ಪಡೆಗಾ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಲಿ ಯೋಜನಾ ಜುಡ್ನೆ ಕೆ ಲಿಯೇ ರಿಜಿಸ್ಟರ್ ಕರೆ ಪಿಎಂ ಸೂರ್ಯ ಘರ್ .gov.in ಪರ್

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 8:32 ಕನ್ನಡ ಕಾಮನಬಿಲಿನಲ್ಲಿ ಹೆಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹೆಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿಯ ಸ್ನೇಹಿತರೆ. ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ನ್ಯೂಸ್ ಆನ್ ಏರ್ ಆ್ಯಪ್ ಮೂಲಕ ಎಲ್ಲೆಲ್ಲಿ ನಮ್ಮ ಎಫ್ಎಂ ರೇನ್ಬೋವನ್ನು ಕೇಳ್ತಿರುವಂತಹ ಎಲ್ಲ ಶ್ರೋತೃಗಳಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಅಂತ ಹೇಳ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಇಂದು ರಾಷ್ಟ್ರೀಯ ಫ್ಯಾಷನ್ ಫ್ರೂಟ್ ದಿನ ಅಂತೆ ಸ್ನೇಹಿತರೆ. ಮೂಲತಃ ದಕ್ಷಿಣ ಅಮೆರಿಕದ ಕಾಡುಗಳಲ್ಲಿ ಬೆಳೆತಿದ್ದಂತಹ ಈ ಒಂದು ಹಣ್ಣು ಫ್ಯಾಷನ್ ಫ್ರೂಟ್. 16ನೇ ಶತಮಾನದಲ್ಲಿ ಸ್ಪ್ಯಾನಿಷ್ ಮಿಷನರಿಗಳು ಈ ಸಸ್ಯದ ಹೂವನ್ನು ನೋಡಿದಾಗ ಅದರ ದಳಗಳು ಯೇಸುಕ್ರಿಸ್ತರ ಶ್ರದ್ಧೆ ಮತ್ತು ತ್ಯಾಗದ ಸಂಕೇತದಂತೆ ಅವರಿಗೆ ಕಾಣ್ತಂತೆ. ಅದಕ್ಕೆ ಫ್ಯಾಷನ್ ಫ್ರೂಟ್ ಅಂತ ಹೇಳಿ ಹೆಸರಿಟ್ಟು ಅಂತ ಹೇಳ್ತಾರೆ. ಇನ್ನು ಕನ್ನಡದಲ್ಲಿ ಇದನ್ನು ಕೃಷ್ಣ ಕಮಲದ ಹಣ್ಣು ಅಂತಲೂ ಸಹ ಕರೀತಾರೆ. ಹೊರಗಡೆ ನೇರಳೆ ಅಥವಾ ಹಳದಿ ಬಣ್ಣದ ಗಟ್ಟಿಯಾದ ಸಿಪ್ಪೆ ಇದೆ, ಜೊತೆಗೆ ಒಳಗೆ ಕಪ್ಪು ಬೀಜಗಳಿಂದ ಕೂಡಿರುವಂತಹ ರಸಭರಿತ ತಿರುಳನ್ನು ಈ ಒಂದು ಫ್ಯಾಷನ್ ಫ್ರೂಟ್ ಹೊಂದಿದೆ. ಹಾಗಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಫ್ಯಾಷನ್ ಫ್ರೂಟ್ ಕುರಿತು ಒಂದಷ್ಟು ಮಾತು. ಇದರೊಟ್ಟಿಗೆ ಇಂದಿನ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ನಡೆದಿದೆ, ಆಯೋಜನೆಗೊಂಡಿವೆ ಅನ್ನೋದರ ಕುರಿತು ಸಹ ನಿಮಗೆ ಮಾಹಿತಿಯನ್ನು ನೀಡ್ತೀವಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ ಕೇಳ್ತಾ ಇದ್ರಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 8:37. ಇಂದು ನ್ಯಾಷನಲ್ ಫ್ಯಾಷನ್ ಫ್ರೂಟ್ ಡೇ, ಹಾಗಾಗಿ ಫ್ಯಾಷನ್ ಫ್ರೂಟ್ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಕನ್ನಡದಲ್ಲಿ ಈ ಫ್ಯಾಷನ್ ಫ್ರೂಟನ್ನು ಕೃಷ್ಣ ಕಮಲದ ಹಣ್ಣು ಅಂತಲೂ ಸಹ ಕರೀತಾರೆ. ಸ್ನೇಹಿತರೆ, ಈ ಫ್ಯಾಷನ್ ಫ್ರೂಟ್ ಕೇವಲ ಅದ್ಭುತ ರುಚಿಗಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಹೇಗೆ ಅಂತ ಹೇಳಿದ್ರೆ, ಇದರಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಎ ಇದೆ, ನಾರಿನಂಶ ಇದೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಅಪಾರ ಪ್ರಮಾಣದಲ್ಲಿ ಇವೆ. ಇದು ನಮ್ಮ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡೋದಕ್ಕೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸೋದಕ್ಕೆ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಈ ಒಂದು ಋತುಮಾನಗಳಲ್ಲಿ, ಫ್ಯಾಷನ್ ಫ್ರೂಟ್ ಋತುಮಾನ ಏನಿದೆ, ಆ ಒಂದು ಋತುಮಾನದಲ್ಲಿ ಈ ಹಣ್ಣನ್ನು ಸಾಧ್ಯವಾದಷ್ಟು ಸೇವನೆ ಮಾಡಿ ಅಂತ ಹೇಳ್ತಾ, ಈಗ ನಮ್ಮ ಬೆಂಗಳೂರಿನಲ್ಲಿ ಹಲವೆಡೆ ಹಲವು ವೈವಿಧ್ಯ ಕಾರ್ಯಕ್ರಮಗಳು ಏರ್ಪಟ್ಟಿವೆ. ಎಲ್ಲಿ ಎಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತಿವೆ ಅಂತ ಹೇಳೋದಾದಲ್ಲಿ, ಬಿಎಂ ಶ್ರೀ ಪ್ರತಿಷ್ಠಾನದವರು ರಾಜಸರ್ ಮುತ್ತಯ್ಯ ಚೆಟ್ಟಿಯಾರ್ ದತ್ತಿ ಭಕ್ತಿಗೀತೆಗಳ ಗಾಯನ ಸ್ಪರ್ಧೆಯನ್ನು ಏರ್ಪಡಿಸಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ಈ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಎಂವಿಸಿ ಸಭಾಂಗಣ, ಬಿಎಂ ಶ್ರೀ ಕಲಾಭವನ, ಎನ್ಆರ್ ಕಾಲೋನಿ, ಈ ಒಂದು ಸ್ಥಳದಲ್ಲಿ. ಇದರ ಜೊತೆಗೆ ಶ್ರೀ ಅಖಿಲ ಹವ್ಯಕ ಮಹಾಸಭಾದವರು ಸ್ವರಸಂಧ್ಯಾ ಎನ್ನುವಂತಹ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಇಂದು ಸಂಜೆ 5:30 ಮಲ್ಲೇಶ್ವರಂನಲ್ಲಿರುವಂತಹ ಹವ್ಯಕ ಭವನದಲ್ಲಿ. ಸಾಧ್ಯವಾದಲ್ಲಿ ಈ ಎರಡೂ ಕಾರ್ಯಕ್ರಮಗಳಿಗೆ ನೀವು ಭೇಟಿಯನ್ನು ನೀಡಬಹುದು ಅಂತ ಹೇಳ್ತಾ, ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾ ಇರಿ, ಇದು 101.3 ಕನ್ನಡ ಕಾಮನಬಿಲ್ಲು.

ವಿಕಾಸ ಪರ್ವ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರೆ ಸ್ನೇಹಿತರೆ, ಅನುರಾಧ ಭಟ್ ಅವರ ದನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ರಚನೆಯಾಗಿತ್ತು ಈ ಒಂದು ಹಾಡು. ಸಮಯ ಆಗ್ತಾ ಇದೆ 8:43:06 ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಸ್ನೇಹಿತರೆ, ನಗರದಲ್ಲಿ ಹಲವು ಕಡೆ ವೈವಿಧ್ಯಮಯ ಕಾರ್ಯಕ್ರಮಗಳು ಏರ್ಪಟ್ಟಿವೆ. ಎಲ್ಲೆಲ್ಲಿ ಯಾವ ಯಾವ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಅಂತ ಹೇಳಿ ಹೇಳದಾದಲ್ಲಿ ಸ್ವಾಮಿ ವಿವೇಕಾನಂದ ಶೈಕ್ಷಣಿಕ ಸಂಸ್ಥೆ ಇವರು ಪ್ರೊಫೆಸರ್ ಎನ್ ಕೃಷ್ಣಸ್ವಾಮಿ ಶತಮಾನೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಬನಶಂಕರಿ 1ನೇ ಹಂತದಲ್ಲಿರುವಂತಹ ಸ್ವಾಮಿ ವಿವೇಕಾನಂದ ಶಿಕ್ಷಣ ಸಂಸ್ಥೆಯಲ್ಲಿ ಇದರೊಟ್ಟಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಕಾಂಶಿರಾಮ್ ಜಯಂತಿ ಏರ್ಪಟ್ಟಿದೆ. ಇಂದು ಬೆಳಗ್ಗೆ 10 ಗಂಟೆಗೆ ಬಹುಜನ ಸಮಾಜ ಪಕ್ಷದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಜೆಡಿ ವೆನ್ಯೂ ಕಸಘಟ್ಟಪುರ ಪಂಚಾಯಿತಿ ಸಮೀಪ ಇರುವಂತಹ ಈ ಒಂದು ಸ್ಥಳದಲ್ಲಿ ಏರ್ಪಟ್ಟಿದೆ. ಇದರ ಜೊತೆಗೆ ಇಂದು ಬೆಳಗ್ಗೆ 10 ಗಂಟೆಗೆ ಅನ್ನಪೂರ್ಣ ಪಬ್ಲಿಷಿಂಗ್ ಹೌಸ್ ಅವರು GSLN ಮೂರ್ತಿ ಕೃತಿಗಳ ಜನಾರ್ಪಣೆ ಮತ್ತು CS ಪಾಟೀಲ ಕಲಾ ಪ್ರಶಸ್ತಿ ಪ್ರದಾನವನ್ನು ಏರ್ಪಡಿಸಿದ್ದಾರೆ. ಉದಯ ಭಾನು ಕಲಾ ಸಂಘ ಕೆಂಪೇಗೌಡ ನಗರದಲ್ಲಿ ಈ ಒಂದು ಸಂಸ್ಥೆ ಇದೆ, ಇಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಇದರೊಟ್ಟಿಗೆ ಚಿಗುರು ಚಿಣ್ಣರ ನೃತ್ಯ ಮೇಳ ಏರ್ಪಟ್ಟಿದೆ. ಅಚ್ಚಿ ಶಾಸ್ತ್ರೀಯ ನೃತ್ಯ ಕೇಂದ್ರದವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಂದು ಬೆಳಗ್ಗೆ 10:30 ಬಸವನಗುಡಿ BP ವಾಡಿಯ ರಸ್ತೆಯಲ್ಲಿ ಇರುವಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಹಾಗೆ ನೀಲಿ ಬಣ್ಣದ ಆಗಸ, ಪೋರ್ಟ್ರೇಟ್ ಫೋಟೋ, ಪುನರ್ನವ, ಬೆಳ್ಳಿ ರೇಖೆ ಈ ಕೃತಿಗಳ ಲೋಕಾರ್ಪಣೆಯೂ ಸಹ ಆಗ್ತಾ ಇದೆ. ಇಂದು ಬೆಳಗ್ಗೆ 10:30 ಸಾಹಿತ್ಯ ಲೋಕ ಪ್ರಕಾಶನದವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಹಾಗೆ ಬೆಳಗ್ಗೆ 10:30 ರಂಗಭೂಮಿ ಟ್ರಸ್ಟ್ ಇವರು ಅಡ್ಡಂಡ ಸಿ ಕಾರ್ಯಪ್ಪ ಅವರ ಗಾಂಧಿ ಹತ್ಯೆ ಸತ್ಯ ಈ ಒಂದು ಕೃತಿ ಲೋಕಾರ್ಪಣೆಯನ್ನು ಆಯೋಜನೆ ಮಾಡಿದ್ದಾರೆ. ಸಾಧ್ಯವಾದವರು ಭೇಟಿಯನ್ನು ನೀಡಬಹುದು. ಸುಚಿತ್ರ ಫಿಲ್ಮ್ ಸೊಸೈಟಿ BV ಕಾರಂತ ರಸ್ತೆ ಬನಶಂಕರಿ 2ನೇ ಹಂತದಲ್ಲಿ ಈ ಒಂದು ಸುಚಿತ್ರ ಫಿಲ್ಮ್ ಸೊಸೈಟಿ ಇದೆ, ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಸಕ್ತರು ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬಹುದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ತುಂಬಾನದ ಕಡಿದಿರದ ಸುರಿಮಳೆ ಕೈ ಹಿಡಿದು ಮುನ್ನಡೆಸೋ.

ಸ್ಪಾಟಿಫೈ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಇಂದು ನಾಗರಾಜ್ ಅವರ ದನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:49:20. ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಯಾವ ಯಾವ ಕಡೆ ಯಾವ್ಯಾವ ಕಾರ್ಯಕ್ರಮಗಳು ಆಯೋಜನೆಗೊಂಡಿವೆ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಸ್ನೇಹಿತರೆ. ವೀಣಾ ದೊರೆಸ್ವಾಮಿ ಅಯ್ಯಂಗಾರ್ ಮೆಮೋರಿಯಲ್ ಟ್ರಸ್ಟ್ ಇವರು 7-11 ಸಂಗೀತೋತ್ಸವವನ್ನು, 5 ದಿನಗಳ ಕಾಲ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಹಲವು ಸಂಗೀತ ಕುರಿತಾದಂತಹ ಗಾಯನ, ಹಾಗೆ ವೀಣಾವಾದನ, ಹೀಗೆ ಹಲವು ಕಾರ್ಯಕ್ರಮಗಳು ಸಹ ನಡೀತಾನೆ ಇರುತ್ತವೆ. ಈ ಕಾರ್ಯಕ್ರಮದಲ್ಲಿ ಆಸಕ್ತರು ಭಾಗವಹಿಸಬಹುದು. ಇದರೊಟ್ಟಿಗೆ ಬೆಂಗಳೂರಲ್ಲೂ ಸಹ ಹಲವು ಕಾರ್ಯಕ್ರಮಗಳು ಏರ್ಪಟ್ಟಿವೆ. ಬಾಲ ಬರಹಗಾರ ಕಾಮಿಕ್ ಪುಸ್ತಕಗಳ ಪ್ರದರ್ಶನ ಏರ್ಪಟ್ಟಿದೆ. ಇಂದು ಬೆಳಿಗ್ಗೆ 11:30 ಕಲರ್ ಹ್ಯಾಪಿ ಉಂಗುರು ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಕೋರಮಂಗಲ ಕ್ಲಬ್ನಲ್ಲಿ. ಇದರೊಟ್ಟಿಗೆ ಶ್ರೀ ರಾಘವೇಂದ್ರ ಮಹಿಮೆ ಯಕ್ಷಗಾನ ಕಾರ್ಯಕ್ರಮ ಏರ್ಪಟ್ಟಿದೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಸ್ಪಂದನಾ ಸೇವಾ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿದ್ದಾರೆ. ರವೀಂದ್ರ ಕಲಾಕ್ಷೇತ್ರ ಜೇಸಿ ರಸ್ತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದರೊಟ್ಟಿಗೆ ಅರವಿಂದ ಮಾಲಗತ್ತಿಯವರ ಸಾಹಿತ್ಯ ವಿಚಾರ ಸಂಕಿರಣವು ಸಹ ನಡೀತಾ ಇದೆ. ಇಂದು ಮಧ್ಯಾಹ್ನ 3 ಗಂಟೆಗೆ ಕೃಷ್ಣರಾಜ ಪರಿಷತ್ ಮಂದಿರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಈ ಒಂದು ಕಾರ್ಯಕ್ರಮ ಏರ್ಪಟ್ಟಿದೆ. ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಆಸಕ್ತರು ಭಾಗವಹಿಸಬಹುದು ಅಂತ ಹೇಳ್ತಾ ಈಗ ನಿಮಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ಪ್ರಮೋದ್ ಮರವಂತೆ ಅವರ ಸಾಹಿತ್ಯ, ಅಜನೀಶ್ ಬಿ ಲೋಕನಾಥ್ ಅವರ ಸಂಗೀತ ನಿರ್ದೇಶನದಲ್ಲಿ ದ ಡೆವಿಲ್ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಹರ್ಷಿಕಾ ದೇವನಾಥ್ ಹಾಗೂ ಅಭಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 8:55 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ಬೆಂಗಳೂರಿನಲ್ಲಿ ಹಲವೆಡೆ ನಾಟಕ ಪ್ರದರ್ಶನಗಳು ಸಹ ಏರ್ಪಟ್ಟಿವೆ ಸ್ನೇಹಿತರೆ. ಮತ್ತೆ ವಸಂತ ಎನ್ನುವಂತಹ ಏಕವ್ಯಕ್ತಿ ನಾಟಕ ಪ್ರದರ್ಶನ ಆಯೋಜನೆಗೊಂಡಿದೆ ಇಂದು 3:30

ಕೆಂಗೇರಿ ಉಪನಗರ ಸರ್ ಎಂವಿ ಬಡಾವಣೆಯಲ್ಲಿರುವಂತಹ ಶಿವಗಂಗಾ ರಂಗಮಂದಿರದಲ್ಲಿ ಮಗ್ಗೆ ಸುಗ್ಗಿ ಇವರು ಈ ಒಂದು ನಾಟಕ ಪ್ರದರ್ಶನವನ್ನು ಏರ್ಪಡಿಸಿದ್ದಾರೆ. ಇದರೊಟ್ಟಿಗೆ ತಿಲಾ ಎನ್ನುವಂತಹ ಒಂದು ನಾಟಕ ಪ್ರದರ್ಶನವೂ ಸಹ ಏರ್ಪಟ್ಟಿದೆ. ಇಂದು ಮಧ್ಯಾಹ್ನ 3:30 ಹಾಗೆ ಸಂಜೆ 7:30 ರಂಗಶಂಕರದಲ್ಲಿ. ಇದರೊಟ್ಟಿಗೆ ಮತ್ತೊಂದು ನಾಟಕ ಯಾವುದು ಅಂತ ಹೇಳಿದರೆ ಕತ್ತಲ ದಾರಿ ದೂರ ಎನ್ನುವಂತಹ ನಾಟಕ ಪ್ರದರ್ಶನ ಏರ್ಪಟ್ಟಿದೆ ಇಂದು ಸಂಜೆ 7:00 ಕಲಾಗ್ರಾಮದಲ್ಲಿ. ಸ್ನೇಹಿತರೆ, ಆಸಕ್ತರು ಈ ಒಂದು ನಾಟಕಗಳಲ್ಲಿ ಯಾವುದಾದ್ರೂ ಒಂದು ನಾಟಕಗಳಲ್ಲಿ ಪಾಲ್ಗೊಳ್ಳಬಹುದು. ಇನ್ನು ಹಾಗೆ ಫ್ಯಾಷನ್ ಫ್ರೂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಫ್ಯಾಷನ್ ಫ್ರೂಟನ್ನು ಕೃಷ್ಣ ಕಮಲದ ಹಣ್ಣು ಅಂತಲೂ ಸಹ ಕರೀತಾರೆ ಕನ್ನಡದಲ್ಲಿ. ಹಲವು ಬಗೆಯ ಪೌಷ್ಟಿಕಾಂಶಗಳನ್ನು ಈ ಒಂದು ಫ್ಯಾಷನ್ ಫ್ರೂಟ್ ಹೊಂದಿದೆ. ಇನ್ನು ಹಲವು ಬಗೆಯಲ್ಲಿ ಫ್ಯಾಷನ್ ಫ್ರೂಟನ್ನು ಸೇವನೆ ಮಾಡ್ಬೋದು, ಹಾಗೆಯೂ ಸಹ ತೊಗೊಳ್ಬೋದು, ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಮಿಲ್ಕ್ ಶೇಕ್ ಮೂಲಕ, ಸ್ಮೂದಿ ಮೂಲಕ, ಅಥವಾ ಐಸ್ ಕ್ರೀಮ್, ಜ್ಯಾಮ್, ಹೀಗೆ ವಿವಿಧ ಬಗೆಗಳಲ್ಲಿ ನಾವು ಫ್ಯಾಷನ್ ಫ್ರೂಟನ್ನು ಸೇವನೆ ಮಾಡ್ಬೋದು. ಜಗತ್ತಿನಾದ್ಯಂತ ಅತ್ಯಂತ ಜನಪ್ರಿಯವಾಗಿರುವಂತಹ ಒಂದು ಹಣ್ಣು ಇದು ಫ್ಯಾಷನ್ ಫ್ರೂಟ್. ಇನ್ನು ಸ್ನೇಹಿತರೆ, ಪ್ರಕೃತಿ ನಮಗೆ ನೀಡಿದಂತಹ ಪ್ರತಿಯೊಂದು ಹಣ್ಣಲ್ಲೂ ಒಂದೊಂದು ಅದ್ಭುತವಾದಂತಹ ಆರೋಗ್ಯ ಗುಣ ಅಡುಗೆ ಇರುತ್ತೆ. ಈ ರಾಷ್ಟ್ರೀಯ ಫ್ಯಾಷನ್ ಫ್ರೂಟ್ ದಿನದಂದು ನಾವೆಲ್ಲರೂ ಸಹ ನೈಸರ್ಗಿಕ ಹಾಗೆ ಪೌಷ್ಟಿಕ ಹಣ್ಣುಗಳನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳುವಂತಹ ಒಂದು ಸಂಕಲ್ಪವನ್ನು ಮಾಡೋಣ. ಆರೋಗ್ಯಕರ ಆಹಾರವನ್ನು ಸೇವನೆ ಮಾಡೋಣ, ಸದಾ ಆರೋಗ್ಯದಿಂದ ಇರೋಣ ಅಂತ ಹೇಳ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ. ಮುಂದೆ ಸರಿಯಾಗಿ 9:00 ಒಂದು ಪ್ರಾಯೋಜಿತ ಕಾರ್ಯಕ್ರಮ, ಆನಂತರ ಮತ್ತೆ ಭೇಟಿಯಾಗ್ತೀನಿ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ 9:15. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:19:19 ಕನ್ನಡ ಕಾಮನ ಬಿಲ್ಲಿನಲ್ಲಿ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ಈ ಸಖತ್ ಸಾಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಕೇಳಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಗೊತ್ತಿದೆಯಲ್ಲ. ತುಂಬಾ ಸಿಂಪಲ್, ಬೇಗ ಬೇಗ ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸಿ 9408090131904900103 ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನ ಮರಿದೆ ಟೈಪ್ ಮಾಡಿ ಕಳಿಸಿ. ಈಗಾಗಲೇ ಸಾಕಷ್ಟು ಸಂದೇಶಗಳು ಹರಿದು ಬಂದಿವೆ, ಪ್ಲೇಲಿಸ್ಟ್ ಕೂಡ ರೆಡಿಯಾಗಿದೆ. ಮತ್ತಾರೆಲ್ಲ ತಮ್ಮ ಒಂದು ಹಾಡನ್ನ ಕೇಳಬೇಕು ಅಂತಿದ್ರು ಅವರು ಬೇಗ ಬೇಗ ಸಂದೇಶವನ್ನು ಕಳಿಸ್ಬೋದು. ಇನ್ನು ಸ್ನೇಹಿತರೆ, ಇವತ್ತು ಒಂದು ಮುಖ್ಯವಾದಂತಹ ದಿನ, ಹಾಗೆ ಒಂದು ಸೊಗಸಾದಂತಹ ಒಂದು ದಿನ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಪುಸ್ತಕಗಳನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಅತ್ಯಂತವಾದಂತಹ ವಿಶೇಷವಾದಂತಹ ದಿನ. ಇಂದು ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನ ಸ್ನೇಹಿತರೆ. ಆ ಕಾಗದದ ಸುವಾಸನೆ ಆಗಿರಬಹುದು, ಆ ಪುಟಗಳನ್ನು ತಿರುಗಿಸುವಂತಹ ಒಂದು ಶಬ್ದ ಆಗಿರಬಹುದು, ಹಾಗೆ ಪುಸ್ತಕದ ಒಳಗಿನ ಹೊಸ ಪ್ರಪಂಚವನ್ನು ಇಷ್ಟಪಡುವಂತಹ ಎಲ್ಲ ಪುಸ್ತಕ ಪ್ರೇಮಿಗಳಿಗೂ ಈ ದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಿಮಗಾಗಿ ಒಂದು ಸೊಗಸಾದ ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಈ ಹಾಡಿನ ನಂತರ ಮತ್ತಷ್ಟು ಮಾತಾಡೋಣ ಪುಸ್ತಕ ಪ್ರೇಮಿಗಳ ದಿನದ ಕುರಿತು. ಹಾಗೆ ನಿಮ್ಮ ಅಚ್ಚುಮೆಚ್ಚಿನ ಪುಸ್ತಕ ಯಾವುದು ಅನ್ನೋದನ್ನು ಸಹ ನೀವು ನಮ್ಮೊಟ್ಟಿಗೆ ಹಂಚಿಕೊಳ್ಬಹುದು 9480901013 ಈ ಒಂದು ಸಂಖ್ಯೆಗೆ.

ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಒಂದು ಸೊಗಸಾದ ಹಾಡಿನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:35. ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇಂದು ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನ, ಹಾಗಾಗಿ ಈ ವಿಷಯದ ಕುರಿತು ಒಂದಷ್ಟು ಮಾತು ಸಾಕ್ತಾ ಇತ್ತು. ಜೊತೆಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನು ಸಹ ಪ್ರಸಾರ ಮಾಡ್ತಾ ಸಾಕ್ತಾ ಇದೀವಿ. ಇನ್ನು ನಮ್ಮ ಅತ್ಯುತ್ತಮ ಸ್ನೇಹಿತರು ಪುಸ್ತಕಗಳು ಅಂತಲೇ ಹೇಳ್ಬೋದು. ಪುಸ್ತಕಗಳಿಗಿಂತ ನಂಬಿಕಸ್ಥ ಸ್ನೇಹಿತ ಮತ್ತೊಬ್ಬ ಇಲ್ಲ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ. ನಮಗೆ ಬೇಸರ ಆದಾಗ, ಒಂಟಿತನ ಕಾಡಿದಾಗ, ಅಥವಾ ಹೊಸ ವಿಷಯಗಳನ್ನು ಕಲಿಬೇಕು ಅಂತ ಅನ್ನಿಸಿದಾಗ ನಮಗೆ

ತಕ್ಷಣ ನೆನಪಾಗೋದೇ ಪುಸ್ತಕಗಳು. ನಾವು ಎಲ್ಲೇ ಇರಲಿ, ನಮ್ಮ ಕೈಯಲ್ಲೊಂದು ಒಳ್ಳೆಯ ಪುಸ್ತಕ ಇದ್ದರೆ ಸಾಕು, ನಮಗೆ ಬೇರೆ ಯಾವುದೇ ವಸ್ತುವಿನ ಅಥವಾ ಜನರ ಅಗತ್ಯ ಬರೋದೇ ಇಲ್ಲ. ಹಾಗಾಗಿ ಪುಸ್ತಕಗಳು ನಮಗೆ ಎಂದಿಗೂ ಮೋಸ ಮಾಡದಂತಹ ನಿಜವಾದ ಗೆಳೆಯರು ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್ FM ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:33, ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದೀವಿ. ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. ಹಾಗೆ ಇಂದು ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನ, ಹಾಗಾಗಿ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಶೃಂಗೇರಿಯಿಂದ ಅನಂತಮೂರ್ತಿ ಅವರು ಹೇಳ್ತಾ ಇದ್ದಾರೆ, ನನಗೆ ಪ್ರತಿ ವರ್ಷ ಓದೋದಕ್ಕೆ ರವಿ ಅನ್ನೋರು ಪುಸ್ತಕವನ್ನು ಕೊಡ್ತಾ ಇದ್ರು, ನಾನು ಅದರಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮುಗಿಸ್ದೆ ಅಂತ ಹೇಳಿ. ಸ್ನೇಹಿತರೆ, ಪುಸ್ತಕಗಳು ಕೇವಲ ಸಾಲುಗಳಲ್ಲ, ಅವು ಜ್ಞಾನದ ಭಂಡಾರ ಅಂತಲೇ ಹೇಳ್ಬೋದು. ಕಥೆಗಳಾಗಿರ್ಬೋದು, ಕವನಗಳಾಗಿರ್ಬೋದು, ವಿಜ್ಞಾನ, ಇತಿಹಾಸ, ತಂತ್ರಜ್ಞಾನ, ಹೀಗೆ ಪ್ರತಿಯೊಂದು ವಿಷಯಕ್ಕೂ ಪುಸ್ತಕಗಳೇ ಮುಖ್ಯ ಆಧಾರ. ಒಬ್ಬ ಲೇಖಕ ತನ್ನ ಇಡೀ ಜೀವನದ ಅನುಭವ, ಆಲೋಚನೆ ಮತ್ತು ಜ್ಞಾನವನ್ನು ಒಂದು ಪುಸ್ತಕದಲ್ಲಿ ಬರೆದು ಇಡ್ತಾನೆ. ನಾವು ಆ ಪುಸ್ತಕವನ್ನು ಓದಿದಾಗ ಕೆಲವೇ ಗಂಟೆಗಳಲ್ಲಿ ಲೇಖಕನ ವರ್ಷಗಳ ಅನುಭವವನ್ನು ಪಡೆದುಕೊಳ್ಬಹುದು. ಹಾಗಾಗಿ ಪುಸ್ತಕಗಳು ಜ್ಞಾನದ ರತ್ನದ ಗಣಿ ಅಂತಲೇ ಹೇಳ್ಬೋದು ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸಿಂಗಾಪುರಲ್ಲಿ ರಾಜಾ ಕುಳ್ಳ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಗೂ ಎಸ್ ಜಾನಕಿ ಅವರು ದನಿಗೂಡಿಸಿದ್ರು. ಸಮಯ ಆಗ್ತಾ ಇದೆ 9:20:20. ನೀವು ಕೇಳ್ತಾ ಇದ್ದೀರಿ 101.3 ಕನ್ನಡ ಕಾಮನ ಬಿಲ್ಲುವು. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸುವಂತಹ ಶಕ್ತಿ ಪುಸ್ತಕಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಮಂಡ್ಯದಿಂದ ವೆಂಕಟೇಶ್ ಅವರು. ಹಾಗೆ ಇವತ್ತು ವಿಶ್ವ ಪುಸ್ತಕಗಳ ಪುಸ್ತಕ ಪ್ರೇಮಿಗಳ ದಿನಾಚರಣೆ, ಹಾಗೆ ತೂಕಡಿಸಿ ಬೀಳದಿರು ತಮ್ಮ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ನಾವು ಈ ಒಂದು ಪುಸ್ತಕಗಳ ದಿನದ ಕುರಿತು ನಾವು ಮಾತಾಡ್ತಾ ಇದ್ವಿ. ನಾವು ಸಿನಿಮಾ ನೋಡುವಾಗ ದೃಶ್ಯಗಳು ನಮಗೆ ನೇರವಾಗಿ ಕಾಣಿಸುತ್ತವೆ, ಆದರೆ ಪುಸ್ತಕ ಓದುವಾಗ ನಮ್ಮ ಮನಸ್ಸೇ ಒಂದು ದೊಡ್ಡ ಚಿತ್ರಮಂದಿರ ಆಗುತ್ತೆ ಅಲ್ವಾ? ಪ್ರತಿಯೊಂದು ಕಥೆಯ ಪಾತ್ರ ಆಗಿರಬಹುದು, ಜಾಗ ಮತ್ತು ದೃಶ್ಯಗಳನ್ನು ನಮ್ಮ ಕಲ್ಪನೆಗೆ ತಕ್ಕಂತೆ ನಾವೇ ಸೃಷ್ಟಿಸಿಕೊಳ್ಬಹುದು ಈ ಒಂದು ಪುಸ್ತಕಗಳನ್ನು ಓದುವಾಗ. ಇದು ನಮ್ಮ ಆಲೋಚನಾ ಶಕ್ತಿಯನ್ನು ಮತ್ತು ಕಲ್ಪನಾ ಸಾಮರ್ಥ್ಯವನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಸಮಯ ಸಿಕ್ಕಾಗೆಲ್ಲ ಸಾಧ್ಯವಾದಷ್ಟು ಪುಸ್ತಕಗಳನ್ನು ಓದುವಂತಹ ಹವ್ಯಾಸವನ್ನು ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡು ಮುಡಿವರ್ತಾ ಇದೆ ಚಿತ್ರಾವರ್ಧನೆಯಲ್ಲಿ. ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ವಿ ಮನೋಹರ್ ಅವರ ಸಾಹಿತ್ಯ, ಇಳಿಯರಾಜ ಅವರ ಸಂಗೀತ ನಿರ್ದೇಶನದಲ್ಲಿ ನಮ್ಮೂರ ಮಂದಾರ ಹೂವೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:46. ನೀವು ಕೇಳ್ತಾ ಇದ್ರಿ ಈ ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ ಎಂ ರೈನ್ಬೋ. ರಾಜಾಜಿನಗರಿಂದ ನಾಗರತ್ನ ಅವರು ಹೇಳ್ತಾ ಇದ್ದಾರೆ, ನನಗೆ ಪುಸ್ತಕ ಅಂದರೆ ತುಂಬನೇ ಪ್ರಾಣ, ಸಾಯಿಸುತ್ತೆ ಅವರ ಒಂದು ನಾವೆಲ್ಗಳ ಕಲೆಕ್ಷನ್ ಹತ್ರ ಇದೆ, ನನಗೆ ಪುಸ್ತಕ ಅಂದರೆ ತುಂಬನೇ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇವರು ಸುಮಾರು 100 ಬಗೆಯ ಪುಸ್ತಕಗಳನ್ನು ಇವರು ಹೊಂದಿದ್ದಾರಂತೆ.

ಇನ್ನು ಸ್ನೇಹಿತರೆ, ಇಂದು ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನ. ಈ ಪುಸ್ತಕಗಳ ಕುರಿತು ನಮ್ಮ ಒಂದು ಮಾತು ಸಾಕ್ತಾಯಿತು. ಇಂದಿನ ವೇಗದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಹ ಒತ್ತಡ ಸಾಮಾನ್ಯವಾಗಿದೆ ಅಲ್ವಾ? ದಿನದಲ್ಲಿ ಕೇವಲ 15-20 ನಿಮಿಷಗಳ ಕಾಲ ಪುಸ್ತಕ ಓದೋದ್ರಿಂದ ಮನಸ್ಸಿನ ಒತ್ತಡ ಕಡಿಮೆ ಆಗುತ್ತೆ ಅಂತ ಹಲವು ಅಧ್ಯಯನಗಳು ಸಾಬೀತು ಮಾಡಿವೆ ಸ್ನೇಹಿತರೆ. ಮೊಬೈಲ್ ಅಥವಾ ಟಿವಿ ಪರದೆಯನ್ನು ನೋಡೋದಕ್ಕಿಂತ ಒಂದು ಪುಸ್ತಕ ಹಿಡಿದು ಓದೋದ್ರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಹಾಗೆ ವಿಶ್ರಾಂತಿಯೂ ಸಹ ದೊರೆಯುತ್ತೆ. ಹಾಗಾಗಿ ಪುಸ್ತಕ ಓದುವಂತಹ ಒಂದು ಹವ್ಯಾಸವನ್ನು ಪ್ರತಿಯೊಬ್ಬರೂ ಸಹ ರೂಢಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ಮತ್ತೊಂದು ಸೊಗಸಾದ ಹಾಡು ಮೂಡಿ ಬರ್ತಾ ಇದೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಮೇಯರ್ ಮುತ್ತಣ್ಣ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ, 9:51 ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್, ಎಫ್ ಎಂ ರೈನ್ಬೋ. ಕಲಬುರಗಿ ಜಿಲ್ಲೆಯಿಂದ ಶಿವಲಿಂಗಪ್ಪ ಭದ್ರೆ ಮತ್ತು ಭಾಗ್ಯಜ್ಯೋತಿ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಇಂದು ಪುಸ್ತಕ ಪ್ರೇಮಿಗಳ ದಿನ, ಹಾಗಾಗಿ ಇಂತಹ ದಿನದಂದು ಮಕ್ಕಳಿಗೆ ಪುಸ್ತಕಗಳನ್ನು ಉಡುಗೊರೆಯಾಗಿ ಕೊಡೋಣ, ಹಾಗೆ ಅವರನ್ನು ಗ್ರಂಥಾಲಯಗಳಿಗೆ ಕರ್ತ್ಕೊಂಡು ಹೋಗೋಣ, ಅಥವಾ ಪುಸ್ತಕ ಮಳೆಗಳಿಗೆ ಅವರನ್ನು ಕರ್ತ್ಕೊಂಡು ಹೋಗಿ ಅಲ್ಲಿನ ಪುಸ್ತಕಗಳನ್ನು ಪರಿಚಯ ಮಾಡಿಸೋಣ. ಹೀಗಾದರೂ ಮಕ್ಕಳಿಗೆ ಓದೋದ್ರ ಮೇಲೆ, ಪುಸ್ತಕಗಳನ್ನು ಓದೋದ್ರ ಮೇಲೆ ಒಂದು ಅಭಿಮಾನ ಮೂಡಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ನನ್ನಲ್ಲೂ ಸಹ ಒಳ್ಳೊಳ್ಳೆ ಪುಸ್ತಕಗಳಿವೆ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಅವರು ಸುಳ್ಯದಿಂದ. ಸ್ನೇಹಿತರೆ, ನೀವು ಸಹ ನಮ್ಮೊಟ್ಟಿಗೆ

ಹಂಚಿಕೊಳ್ಳಬಹುದು ನಿಮ್ಮ ಅಚ್ಚುಮೆಚ್ಚಿನ ಪುಸ್ತಕದ ಕುರಿತು. ಸ್ನೇಹಿತರೆ, ಇಂದಿನ ಡಿಜಿಟಲ್ ಕಾಲದಲ್ಲಿ ಇ ಬುಕ್ಸ್, ಆಡಿಯೋ ಬುಕ್ಸ್ ಮತ್ತು ಮೊಬೈಲ್ ಆ್ಯಪ್ಗಳು ಬಂದಿವೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಕೈಯಲ್ಲಿ ನಿಜವಾದ ಪುಸ್ತಕವನ್ನು ಹಿಡಿದು ಅದರ ಪುಟಗಳನ್ನು ತಿರುಗಿಸ್ತಾ ಓದುವಂತಹ ಒಂದು ಆನಂದಕ್ಕೆ ಯಾವುದೂ ಸಾಟಿ ಇಲ್ಲ ಅಂತಲೇ ಹೇಳ್ಬೋದು. ಹಳೆಯ ಪುಸ್ತಕದ ವಾಸನೆ ಮತ್ತು ಹೊಸ ಪುಸ್ತಕದ ಒಂದು ಸ್ಪರ್ಶ ಇದೆಯಲ್ಲ, ಅದು ನೀಡುವ ಖುಷಿನೇ ಬೇರೆ ಅಂತ ಹೇಳ್ತಾ ಈಗ ನಿಮಗಾಗಿ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾ ಇರಿ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

ಸಮಯ ಆಗ್ತಾ ಇದೆ 9:55 ಸ್ನೇಹಿತರೇ. ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತಾ ಇದ್ದೀವಿ. ಜೊತೆಗೆ ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಇನ್ನು ಸ್ನೇಹಿತರೆ, ಇಂದಿನ ತಲೆಮಾರಿನ ಮಕ್ಕಳು ಮತ್ತು ಯುವಕರು ಪುಸ್ತಕ ಓದೋ ಹವ್ಯಾಸವನ್ನು ಹೆಚ್ಚು ಮಾಡಿಕೊಳ್ಬೇಕಾಗಿದೆ. ದಿನಕ್ಕೆ ಕನಿಷ್ಠ 10 ಪುಟಗಳನ್ನಾದರೂ ಸಹ ಓದುವಂತಹ ಒಂದು ಅಭ್ಯಾಸವನ್ನು ಮಾಡಿಕೊಂಡ್ರೆ ಅದು ನಮ್ಮ ವ್ಯಕ್ತಿತ್ವವನ್ನೇ ಬದಲಾಯಿಸ್ಬೋದು ಅಂತ ಹೇಳ್ಬೋದು. ಮತ್ತು ಈ ಪುಸ್ತಕಗಳನ್ನು ಓದೋದ್ರಿಂದ ಭಾಷಾ ಜ್ಞಾನ ಬೆಳೆಯುತ್ತೆ, ಹೊಸ ಪದಗಳು ತಿಳಿಯುತ್ತವೆ, ಮಾತನಾಡೋ ಒಂದು ಕಲೆ ಒಲ್ದು ಬರುತ್ತೆ. ಜೊತೆಗೆ ಮನೆಗೊಂದು ಸಣ್ಣ ಗ್ರಂಥಾಲಯವನ್ನು ಮಾಡಿಕೊಳ್ಳೋದು ಅತ್ಯಂತ ಒಳ್ಳೆಯ ಅಭ್ಯಾಸ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನದಂದು ನಾವೆಲ್ಲರೂ ಒಂದು ಸಣ್ಣ ನಿರ್ಧಾರವನ್ನು ಮಾಡೋಣ, ಒಂದು ಸಣ್ಣ ಸಂಕಲ್ಪವನ್ನು ತೊಡೋಣ. ಏನು ಅಂತ ಹೇಳಿದ್ರೆ, ಇಂದಿನಿಂದಲೇ ಪ್ರತಿದಿನ ಸ್ವಲ್ಪ ಸಮಯವನ್ನು ಪುಸ್ತಕ ಓದೋದಕ್ಕೆ ಮೀಸಲಿಡೋಣ. ನಮಗಿಷ್ಟವಾದ ಯಾವುದೇ ವಿಷಯದ ಪುಸ್ತಕವನ್ನು ತೆಗೆದುಕೊಳ್ಳೋಣ, ಓದೋದಕ್ಕೆ ಪ್ರಾರಂಭ ಮಾಡೋಣ. ಪುಸ್ತಕ ಪ್ರೀತಿ ನಿರಂತರವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪುಸ್ತಕ ಪ್ರೇಮಿಗಳ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾ ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನಿಚಿಟ್ಟೆಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಕನ್ನಡ ಕಾಮನಬಿಲ್ಲು.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕೀ ಕಹಾನಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗ್ತಾ ಇದೆ 10:03:05. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯವಿದು. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ತೇಜಸ್ವಿನಿ. ಮೊದಲಿಗೆ ಎರಡು ಹಾಡುಗಳು, ಆ ನಂತರ ಇಂದಿನ ಸಿನಿಚಿಟ್ಟೆಯಲ್ಲಿ ನಾವು ಯಾವ ವಿಷಯದ ಕುರಿತು ಮಾತಾಡ್ತಾ ಇದ್ದೀವಿ, ಯಾರ ಬಗೆಗೆ, ಯಾರ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದರ ಕುರಿತು ಮಾಹಿತಿಯನ್ನು ನೀಡ್ತೀವಿ. ಕೇಳ್ತಾ ಇರಿ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

ವಿಜಯ ನರಸಿಂಹ ಅವರ ಸಾಹಿತ್ಯ, ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನದಲ್ಲಿ ಬಿಳಿ ಹೆಂಡತಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಕಸ್ತೂರಿ ಶಂಕರ್ ಅವರ

ಮನೆಯಲ್ಲಿ ಸಮಯ ಆಗ್ತಾ ಇದೆ. 10:11:57 ನೀವು ಕೇಳ್ತಾ ಇದ್ರಿ ದೂರ 1.3 FM ರೇನ್ಬೋ ಕನ್ನಡ ಕಾಮನಬಿಂದು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ, ನಿಮ್ಮ ಜೊತೆ ಆಗಿದ್ದೀನಿ ತೇಜಸ್ವಿನಿ. ಸ್ನೇಹಿತರೆ, ಪುಟ್ಟಣ ಕಣಗಾಲ್ ಅವರು ಕನ್ನಡ ಚಿತ್ರರಂಗದ ಜನಪ್ರಿಯ ನಿರ್ದೇಶಕರಲ್ಲಿ ಒಬ್ಬರು. ಇವರು ಚಿತ್ರರಂಗಕ್ಕೆ ಅದ್ಭುತವಾದಂತಹ ಚಿತ್ರಗಳನ್ನು ನೀಡಿದ್ದಾರೆ, ಜೊತೆಗೆ ಹಲವು ಪ್ರಯೋಗಗಳನ್ನು ಸಹ ಮಾಡಿದ್ದಾರೆ. ಇವರು ಕೊಟ್ಟಂತಹ ಮರೆಯಲಾಗದ ಹಲವು ಚಿತ್ರಗಳಲ್ಲಿ ಈಗ ತಾನೇ ಕೇಳಿಬಂದಂತಹ ಹಾಡಿನ ಒಂದು ಚಿತ್ರ ಬಿಳಿ ಹೆಂಡತಿ, ಈ ಚಿತ್ರವು ಸಹ ಒಂದು. 1975 ಈ ಚಿತ್ರ ಬಿಡುಗಡೆಯಾಗುತ್ತೆ. ಹಲವು ಹಿರಿಯ ಕಲಾವಿದರೊಟ್ಟಿಗೆ ಆರ್ತಿ ಅವರು ಹಾಗೆ ಮಾರ್ಗರೇಟ್ ಥಾಮ್ಸನ್ ಅವರು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾರೆ. ಈ ಚಿತ್ರದ ಆಕರ್ಷಕರಾಗಿದ್ದಂತಹ ಮಾರ್ಗರೇಟ್ ಅವರನ್ನು ಈ ಚಿತ್ರಕ್ಕೆ ಯಾವ ರೀತಿ ಆಯ್ಕೆ ಮಾಡಿಕೊಂಡ್ರು ಅನ್ನೋದನ್ನು ಹೇಳ್ತೀವಿ. ಮುಂದೆ ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನವಿದ್ದು, ಇದರೊಟ್ಟಿಗೆ ಸೊಗಸಾದ ಹಾಡುಗಳು ಸಹ ನಿಮಗಾಗಿ ನಾವು ಕೇಳಿಸ್ತೀವಿ, ಕೇಳಿ.

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ, 10:22 ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಬಿಳಿ ಹೆಂಡತಿ ಚಿತ್ರದಲ್ಲಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದಂತಹ ಮಾರ್ಗರೇಟಾ ಥಾಮ್ಸನ್ ಅವರು ಈ ಒಂದು ಪಾತ್ರಕ್ಕೆ ಆಯ್ಕೆ ಆಗಿದ್ದಾದರೂ ಹೇಗೆ ಅನ್ನೋದರ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಪ್ರತಿದಿನ ಹೊಸ ಹೊಸ ಅನ್ವೇಷಣೆಯಲ್ಲಿ ತೊಡಗಿದಂತಹ ಪುಟ್ಟಣ್ಣ ಅವರು ಒಂದ್ಸಲ ಮನಮೂರ್ತಿ ಅವರ ಬಿಳಿ ಹೆಂಡತಿ ಕಾದಂಬರಿಯನ್ನು ಓದ್ತಾರೆ. ಅದರಲ್ಲಿ ತಾನು ಪ್ರೀತಿಸಿ ಮದುವೆಯಾಗಬೇಕು ಅಂತಿದ್ದಂತಹ ಗಂಡು ವಿದೇಶಕ್ಕೆ ತೆರಳಿ ಅಲ್ಲಿಯ ಬಿಳಿ ಹುಡುಗಿಯೊಂದನ್ನು ಮದುವೆಯಾಗಿ ಭಾರತಕ್ಕೆ ಕರೆದುಕೊಂಡು ಬಂದಾಗ ಅವಳನ್ನು ಆದರದಿಂದ ಕಾಣುವಂತಹ ತ್ಯಾಗಮಯಿ ಹೆಣ್ಣಿನ ಕಥೆ ಇರುತ್ತೆ. ಈ ಒಂದು ಕಥೆ ಪುಟ್ಟಣ್ಣ ಅವರಿಗೆ ಇಷ್ಟ ಆಗುತ್ತಂತೆ. ಇದನ್ನು ಚಿತ್ರ ಯಾಕೆ ಮಾಡಬಾರ್ದು ಅಂತ ಹೇಳಿ ಯೋಚನೆ ಮಾಡಿ ನಿರ್ಧಾರನೂ ಮಾಡ್ತಾರಂತೆ. ಆದರೆ ಒಂದು ತೊಡಕು ಉಂಟಾಗುತ್ತೆ. ಏನೋ ಆ ತೊಡಕು, ಏನೋ ಆ ತೊಂದರೆ ಅಂತ ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 10:32:57. ಸಿರಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವೇ ಇದೀವಿ ಸ್ನೇಹಿತರೆ. ಬಿಳಿ ಹೆಂಡತಿ ಚಿತ್ರಕ್ಕೆ ಮಾರ್ಗರೇಟ್ ಥಾಮ್ಸನ್ ಅವರು ಆಯ್ಕೆಯಾಗಿದ್ದಾದ್ರು ಹೇಗೆ ಅನ್ನೋದರ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಮನಮೂರ್ತಿ ಅವರ ಬಿಳಿ ಹೆಂಡತಿ ಕಾದಂಬರಿಯನ್ನು ಓದಿದಂತಹ ಪುಟ್ಟಣ ಕಣಗಲ್ ಅವರಿಗೆ ಈ ಒಂದು ಚಿತ್ರ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ಅವ್ರಿಗೆ ಒಂದು ತೊಡಕು ಉಂಟಾಗುತ್ತೆ. ಏನು ಅಂತ ಹೇಳಿದ್ರೆ, ಬಿಳಿ ಹೆಂಡತಿ ಚಿತ್ರ ಮಾಡಲಿಕ್ಕೆ ಇದ್ದಂತಹ ಒಂದೇ ಒಂದು ತೊಡಕು ಏನಪ್ಪ ಅಂದರೆ ವಿದೇಶಿ ಹೆಣ್ಣನ್ನು ಪತ್ತೆ ಹಚ್ಚೋದು. ಅದಕ್ಕಾಗಿ ಬೆಂಗಳೂರಿನ ಕಂಟೋನ್ಮೆಂಟ್ ಹಾಗೆ ಇಲ್ಲಿಗೆ ಬರೋ ವಿದೇಶಿ ಪ್ರವಾಸಿಗರನ್ನೆಲ್ಲ ಅವರು ನೋಡ್ತಾನೆ ಇರ್ತಾರಂತೆ. ಯಾರೂ ಸಹ ಒಪ್ಪಿಗೆ ಆಗೋದೇ ಇಲ್ಲ. ನಿರ್ಮಾಪಕ ಮುದ್ದುಕೃಷ್ಣ ಅವರು 4-5 ಸಲ ಬೊಂಬಾಯಿಗೂ ಸಹ ಹೋಗಿ ಬರ್ತಾರೆ, ಆದರೂ ಸಹ ಎಲ್ಲೂ ಸಿಗೋದಿಲ್ಲ. ಆದರೆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಒಂದಿನ ಸಿಕ್ಕೇ ಸಿಗುತ್ತೆ. ಒಬ್ಬ ಕಲಾವಿದೆ ಒಪ್ಪಿಗೆ ಆಗ್ತಾರೆ, ಅದು ಹೇಗೆ, ಅವರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತೀವಿ. ಮುಂದೆ ಕೇಳ್ತಾ ಇರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

101.3 ಕನ್ನಡ ಕಾಮನಬಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 10:41. ಬಿಳಿ ಹೆಂಡತಿ ಚಿತ್ರದಲ್ಲಿನ ಮಾರ್ಗರೇಟ್ ಥಾಮ್ಸನ್ ಅವರು ಈ ಒಂದು ಚಿತ್ರಕ್ಕೆ ಆಯ್ಕೆಯಾಗಿದ್ದಾದ್ರೂ ಹೇಗೆ ಅನ್ನೋದರ ಕುರಿತು ಮಾತು ಸಾಕ್ತಾ ಇದ್ದೀವಿ. ಇನ್ನು ಪುಟ್ಟಣ ಕಣ್ಗ ಅಲ್ಲ, ಅವರು ವಿದೇಶಿ ಹೆಣ್ಣು ಮಗಳೊಬ್ಳು ಬೇಕು ಈ ಒಂದು ಚಿತ್ರದಲ್ಲಿ ಅಭಿನಯಿಸೋದಕ್ಕೆ ಅಂತ ಹೇಳಿ ಒಬ್ಬ ಕಲಾವಿದೆಯನ್ನು ಹುಡುಕ್ತಾ ಇರ್ತಾರೆ. ಆ ಸಮಯದಲ್ಲಿ ಸ್ಥಿರ ಛಾಯಾಗ್ರಾಹಕ ಶೃಂಗಾರ್ ನಾಗರಾಜ್ ಅವರು ಅಮೆರಿಕಾದ ಹುಡುಗಿಯೊಬ್ಬಳನ್ನು ಪತ್ತೆ ಹಚ್ಚಿ ಪುಟ್ಟಣ್ಣ ಅವರಲ್ಲಿಗೆ ಕರೆದುಕೊಂಡು ಬರ್ತಾರೆ. ಆಕೆ ಬೇರೆ ಯಾರೂ ಅಲ್ಲ, ಬಿಳಿ ಹೆಂಡತಿ ಚಿತ್ರದ ಪ್ರಮುಖ ನಾಯಕಿ ಮಾರ್ಗರೇಟ್ ಥಾಮ್ಸನ್ ಅವರು. ಅಮೆರಿಕಾದ ಚಿಕಾಗೋ ಸಮೀಪ ಇರೋ ಅಯೋವಾ ಈಕೆಯ ಪ್ರಾಂತ್ಯ ಆಗಿರುತ್ತೆ. ಅಯೋವಾ ವಿಶ್ವವಿದ್ಯಾನಿಲಯದ ಸೆಂಟ್ ಓಲೆಫ್ ಕಾಲೇಜ್ನಲ್ಲಿ ಓದ್ತಾ ಇರ್ತಾರೆ ಇವರು. ಭಾರತೀಯ ಜೀವನದ ವಿವಿಧ ಮುಖಗಳನ್ನು ಅಧ್ಯಯನ ಮಾಡಿ ಪ್ರಬಂಧವನ್ನು ಬರೀಬೇಕು ಅಂತ ಹೇಳಿ

ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡು ಬಂದಿದ್ದಂತಹ 13 ವಿದ್ಯಾರ್ಥಿನಿಯರಲ್ಲಿ ಇವರು ಸಹ ಒಬ್ಬರಾಗಿರ್ತಾರೆ. ಸರಿ, ಶೃಂಗಾರ ನಾಗರಾಜ್ ಅವರು ಈ ಹುಡುಗಿಯನ್ನು ಕರೆದುಕೊಂಡು ಬರ್ತಾರೆ. ಈ ಹುಡುಗಿ ಪುಟ್ಟಣ್ಣ ಅವರಿಗೆ ಇಷ್ಟವಾಗ್ತಾರಾ ಇಲ್ವಾ ಹೇಳ್ತೀವಿ ಮುಂದೆ. ಕೇಳ್ತಾರೆ 101.3 ಕನ್ನಡ ಕಾಮನವಿಲ್ಲು.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಗಿರಿಕನ್ಯೆ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದರೆ ಸ್ನೇಹಿತರೆ ಡಾಕ್ಟರ್ ರಾಜ್ಕುಮಾರ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 10:59 ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನ ಬಿಲ್ಲು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ಸಿನಿಶಿಟ್ಟೆ ಕಾರ್ಯಕ್ರಮದಲ್ಲಿ ಬಿಳಿ ಹೆಂಡತಿ ಚಿತ್ರದ ಮಾರ್ಗರೇಟ್ ಥಾಮ್ಸನ್ ಅವರು ಆಯ್ಕೆ ಆಗಿದ್ದಾದರೂ ಹೇಗೆ ಅನ್ನೋದರ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ಥಿರ ಛಾಯಾಗ್ರಾಹಕ ಶೃಂಗಾರ್ ನಾಗರಾಜ್ ಅವರು ಅಮೆರಿಕಾದ ಹುಡುಗಿಯೊಬ್ಬಳನ್ನು ಪತ್ತೆ ಹಚ್ಚಿ ಪುಟ್ಟಣ್ಣ ಅವರಲ್ಲಿಗೆ ಕರೆದುಕೊಂಡು ಬರ್ತಾರೆ. ಮಾರ್ಗರೇಟ್ ಅವರನ್ನು ನೋಡಿ ಪುಟ್ಟಣ್ಣ ಅವರು ಸಂತೋಷದಿಂದ ಕುಣಿದಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಪುಟ್ಟಣ್ಣ ಅವರ ಕಲ್ಪನೆಯಂತಹ ವಿದೇಶಿ ಹುಡುಗಿಯಾಗಿರ್ತಾಳೆ ಆಕೆ. ಮತ್ತೆ ಇಲ್ಲಿ ವ್ಯಾಸಂಗ ಮಾಡೋದಕ್ಕೆ ಬಂದಿದ್ರಿಂದ ತಾನು 3 ತಿಂಗಳು ಮಾತ್ರ ಇಲ್ಲಿ ಇರೋದು, ಅಷ್ಟರೊಳಗೆ ಚಿತ್ರ ಮುಗಿಸೋದಾದ್ರೆ ತಾನು ಸಿದ್ಧ ಅಂತ ಹೇಳ್ತಾರೆ. ಇದಕ್ಕೆ ಪುಟ್ಟಣ್ಣ ಅವರು ಸಹ ಒಪ್ಕೊಳ್ತಾರೆ. ಚಿತ್ರದ ನಾಯಕನ ಪಾತ್ರಕ್ಕೆ ಫಿಲಂ ಇನ್ಸ್ಟಿಟ್ಯೂಟ್ನ ವಿದ್ಯಾರ್ಥಿ ಅನಿಲ್ ಕುಮಾರ್ ಅವರನ್ನ ಆಯ್ಕೆ ಮಾಡಿಕೊಳ್ತಾರೆ. ಜೊತೆಗೆ ಉಳಿದಂತಹ ಪಾತ್ರಗಳಿಗೆ ಆರತಿ ಅವರನ್ನ, ಲೋಕನಾಥ್ ಅವರನ್ನ, ಅಂಬರೀಷ್ ಅವರನ್ನ, ಸೀತಾರಾಮ್ ಅವರನ್ನ, ಲೀಲಾವತಿ ಅವರನ್ನ ಮತ್ತು ಉದಯ್ ಕುಮಾರ್ ಅವರನ್ನ ಸಹ ಆಯ್ಕೆ ಮಾಡಿಕೊಳ್ತಾರೆ. ಬೆಂಗಳೂರಿನ ಕಂಟೋನ್ಮೆಂಟ್ನ ಮನೆಯೊಂದರಲ್ಲಿ ಚಿತ್ರೀಕರಣದ ಮುಹೂರ್ತ ನಡೆಯುತ್ತೆ. ಪುಟ್ಟಣ್ಣ ಅವರು ಹೊಸ ಕಲಾವಿದೆ ಮಾರ್ಗರೇಟ್ ಥಾಮ್ಸನ್ಗೆ ಆಕೆಯ ರೋಲ್ ಬಗ್ಗೆ ದೀರ್ಘವಾಗಿ ವಿವರಿಸಿ ಪಾತ್ರವನ್ನು ತೆರೆ ಮೇಲೆ ತರೋದಕ್ಕೆ ಹಗಲಿರುಳು ಶ್ರಮ ಪಡ್ತಾರೆ. ಉಳಿದ ಎಲ್ಲ ಕಲಾವಿದರು ಅಭಿನಯದಲ್ಲಿ ಪ್ರೌಢಿಮೆಯನ್ನು ಮೆರೀತಾರೆ. ಇನ್ನು ಬಿಳಿ ಹೆಂಡತಿ ಚಿತ್ರ 1975 ಬಿಡುಗಡೆಯಾಗುತ್ತೆ, ಯಶಸ್ಸನ್ನು ಗಳಿಸಿ ಭರ್ಜರಿಯಾಗಿ ಉಡುತ್ತೆ. ಸ್ನೇಹಿತರೆ, ಕನ್ನಡ ಚಿತ್ರರಂಗ ಅಂದರೆ ಅದು ಕೇವಲ ಬೆಳ್ಳಿತೆರೆ ಅಲ್ಲ, ಅದೊಂದು ಭಾವನೆಗಳ ಸಾಗರ ಅಂತಲೇ ಹೇಳ್ಬೋದು. ಆ ಒಂದು ಸಾಗರಕ್ಕೆ ಹೊಸ ಅಲೆಗಳನ್ನು ತಂದು ಸಿನಿಮಾ ಅಂದರೆ ಹೀಗೂ ಇರಬಹುದು ಅಂತ ಹೇಳಿ ತೋರಿಸಿಕೊಟ್ಟವರು

0: ಪುಟ್ಟಣಕ್ಕಣಗಾಲ್ ಅವರು. ತೆರೆ ಮೇಲೆ ಕಾವ್ಯ ಬರೆದಂತಹ ದೃಶ್ಯ ಬ್ರಹ್ಮ ಪುಟ್ಟಣ ಕಣಗಾಲ್ ಅವರೇ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಬಿಳಿ ಹೆಂಡತಿ ಚಿತ್ರದ ಹಾಡಿನೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ ಸ್ಟುಡಿಯೋಗೆ ಬಂದಾಗ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.
1: ಹಳ್ಳಿ ಅಲ್ಲಮ್ಮ, ಹಳ್ಳಿ ಹಳ್ಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದಿನಿಂದ ದೇಶಾದ್ಯಂತ ಹರ್ ಘರ್ ತಿರಂಗಾ ಅಭಿಯಾನ ಆರಂಭಗೊಂಡಿದೆ. ದೇಶದ ರಾಷ್ಟೀಯ ಗೀತೆಗೆ 150 ವರ್ಷ ಪೂರ್ಣಗೊಂಡ ಹಿನ್ನೆಲೆ ಈ ಬಾರಿಯ ಹರ್ ಘರ್ ತಿರಂಗಾ ಅಭಿಯಾನ ವಂದೇ ಮಾತರಂಗೆ ಸಮರ್ಪಿತವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ ಹರ್ ಘರ್ ತಿರಂಗಾ ಅಭಿಯಾನವನ್ನು ಎಲ್ಲರೂ ಅಭಿಮಾನ ಹಾಗೂ ಉತ್ಸಾಹದೊಂದಿಗೆ ಆಚರಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ 136ನೇ ಆವೃತ್ತಿಯಲ್ಲಿ ವಿನಂತಿಸಿಕೊಂಡಿದ್ದಾರೆ.
1: ಕುಚಿ ಸಪ್ತಾಹ ಬಾದ್ ಹಮ್ ಅಪ್ನಿ ಸ್ವತಂತ್ರತಾ ಕಾ ಮಹಾಪರ್ವ ಭಿ ಮನಾಯೆಂಗೆ. 15 ಅಗಸ್ತ್ ಹರ್ ಭಾರತೀಯ ಕೆ ಲಿಯೆ ಗರ್ವ ಕಾ ದಿನ ಹೈ. ಸಾಥಿಯೋ, ಪಿಛಲೆ ಕುಛ ವರ್ಷೋ ಮೇ ಹರ್ ಘರ್ ತಿರಂಗಾ ಅಭಿಯಾನ ನೆ ಪೂರೆ ದೇಶ ಕೋ ಏಕ್ ಅದ್ಭುತ ಭಾವನಾ ಸೆ ಜೋಡಾ ಹೈ. ಹರ್ ಘರ್ ಹರ್ ಗಲಿ ಮೇ ತಿರಂಗೆ ಕಾ ಉತ್ಸವ ದಿಖಾಯಿ ದೇತಾ ಹೈ. ಇಸ್ ವರ್ಷ ಭಿ ಹಮೇ ಹರ್ ಘರ್ ತಿರಂಗಾ ಅಭಿಯಾನ ಕೋ ಪೂರೆ ಉತ್ಸಾಹ ಕೆ ಸಾಥ್ ಆಗೆ ಬಢಾನಾ ಹೈ. ಅಪ್ನೆ ಘರ್ ಪರ್ ಪೂರೆ ಸಮ್ಮಾನ ಕೆ ಸಾಥ್ ತಿರಂಗಾ ಫಹರಾನಾ ಹೈ. ಸಾಥಿಯೋ, ಹರ್ ವರ್ಷ 15 ಅಗಸ್ತ್ ಸೆ ಪಹಲೆ ಆಪ್ ಮುಜೆ ಬಹುತ್ ಸೆ ವಿಚಾರ ಔರ್ ಸುಜಾವ್ ಭೇಜ್ತೆ ಹೈ. ಇಸ್ ವರ್ಷ ಭಿ ಆಪ್ ಅಪ್ನೆ ವಿಚಾರ ಮೈ ಗೌ ಪರ್ ಜರೂರ್ ಸಾಜಾ ಕೀಜಿಯೆ. ಮುಜೆ ಆಪ್ಕೆ ಸುಜಾವೋ ಕಾ ಇಂತಜಾರ್ ಹೈ.
0: ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ವ್ಯಕ್ತವಾಗುತ್ತಿರುವ ಅಭಿಪ್ರಾಯಗಳನ್ನು ಪರಿಶೀಲಿಸಿ ವರದಿ ನೀಡಲು ನ್ಯಾಯಮೂರ್ತಿ ಗುಹನಾಥನ್ ನರೇಂದ್ರ ನೇತೃತ್ವದ ಸಮಿತಿ ರಚಿಸಿ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಮಿತಿ 30 ದಿನಗಳಲ್ಲಿ ವರದಿ ಸಲ್ಲಿಸಲಿದೆ ಎಂದು ಮುಖ್ಯಮಂತ್ರಿಗಳು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವೀರಶೈವ ಮಠಮಾನ್ಯಗಳು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭಿಸಿ ಜಾತ್ಯತೀತವಾಗಿ ಸಮಾಜದ ವಿವಿಧ ವರ್ಗಗಳ ಮಕ್ಕಳ ಭವಿಷ್ಯ ಬೆಳಗಿವೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಶ್ಲಾಘಿಸಿದ್ದಾರೆ. ಬಳ್ಳಾರಿಯ ವೀರಶೈವ ವಿದ್ಯಾವರ್ಧಕ ಸಂಘದ ಪ್ರಥಮ ಶಾಲೆ ಹೀರದ ಸುಗಮ ಶಾಲೆಯ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ತುಮಕೂರಿನ ಶ್ರೀ ಸಿದ್ದಗಂಗಾ ಮಠ, ಕೊಪ್ಪಳದ ಶ್ರೀ ಗವಿ ಸಿದ್ದೇಶ್ವರ ಮಠ ಸರ್ವ ಸಮುದಾಯಗಳಿಗೆ ತ್ರಿವಿಧ ದಾಸೋಹದ ಮೂಲಕ ನಾಡವರ ಬದುಕನ್ನು ಬಂಗಾರವಾಗಿಸಿವೆ ಎಂದರು. ಸಚಿವ ಬಿ ನಾಗೇಂದ್ರ, ವಿಧಾನ ಪರಿಷತ್ ಶಾಸಕ ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ತಿಳಿಸಿದೆ. ಕೋಲಾರ ವಿಭಾಗದ ಹಿರಿಯ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ 17ನೇ ತಾರೀಖು ಸಂಜೆ 4 ಗಂಟೆಗೆ ಅಂಚೆ ಅದಾಲತ್ ನಡೆಯಲಿದೆ. ಇಂದು ವಿಶ್ವ ಆದಿವಾಸಿಗಳ ದಿನ. ಭಾರತದ ಆದಿವಾಸಿ ಬುಡಕಟ್ಟು ಸಮುದಾಯಸ್ಥರ ಶ್ರೀಮಂತ ಸಂಸ್ಕೃತಿ ಪರಂಪರೆ ಪ್ರಕೃತಿಯೊಂದಿಗಿನ ಅವರ ನಂಟು ದೇಶದ ಹೆಮ್ಮೆ ಎಂದಿರುವ ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈ

0: ಕೈಗಾರಿಕೆಗಳ ಖಾತೆ ಸಚಿವ ಎಸ್ ಟಿ ಕುಮಾರಸ್ವಾಮಿ ತಮ್ಮ ಎಕ್ಸ್ ಖಾತೆ ಮೂಲಕ ಶುಭ ಕೋರಿದ್ದಾರೆ. ಇಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕವಿ ಸಾಹಿತಿ ಡಾಕ್ಟರ್ ವಿನಾಯಕ ಕೃಷ್ಣ ಗೋಖಾಕ್ ಅವರ ಜನ್ಮದಿನ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಕ್ರು ಗೋಖಾಕ್ ಅವರ ಸಾಹಿತ್ಯಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಎಸ್ ಬಸವಂತಪ್ಪ ಅವರನ್ನು ದಾವಣಗೆರೆ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಅಭಿನಂದಿಸಿದರು. ರಂಗಭೂಮಿ ಪರಂಪರೆಯನ್ನು ಉಳಿಸಿ ಬೆಳೆಸುವಲ್ಲಿ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹಾಡುಗಳು ಅಭಿನಯದ ಮೂಲಕ ರಂಗ ಆಸಕ್ತಿ ಮೂಡಿಸುವ ಕಾರ್ಯ ಪ್ರಶಂಸನೀಯ ಎಂದು ಪ್ರಾದೇಶಿಕ ಆಯುಕ್ತೆ ಕೆಎಂ ಜಾನಕಿ ಹೇಳಿದರು. ದಾವಣಗೆರೆ ವೃತ್ತಿ ರಂಗಭೂಮಿ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಆಯೋಜಿತ 15 ದಿನಗಳ ರಂಗ ಸಂಗೀತ ಮಹಿಳಾ ತರಬೇತಿ ಕಾರ್ಯಾಗಾರದ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಧಾರವಾಡ ಸಾಧನಕೇರಿಯ ವರಕವಿ ಡಾ ದರಾ ಬೇಂದ್ರೆ ಭವನದಲ್ಲಿ ಆಯೋಜಿತ ಗುರುನಮನ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಧಾರವಾಡ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಅಧಿಕಾರಿ ಹಾಗೂ ಮುಖ್ಯಸ್ಥ ಕುಮಾರ್ ಅಗಡಿ ಉದ್ಘಾಟಿಸಿದರು. ನಾವಿಕ ರಂಗಭೂಮಿ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಹಿರಿಯ ಕಲಾವಿದರಾದ ಪಂಡಿತ್ ಸದಾಶಿವ ಐಹೊಳಿ, ಪದ್ಮಾವತಿ ದೇವಶಿಖಾಮಣಿ ಸೇರಿದಂತೆ ಗಣ್ಯರು ಪಾಲ್ಗೊಂಡಿದ್ದರು. ಕೋಲಾರ ತಾಲೂಕು ಬಸವನತ್ತ ಗ್ರಾಮದ ಎಸ್ಡಿಎಪಿ ಮಹಾವಿದ್ಯಾಲಯದಲ್ಲಿ ನಶೆಮುಕ್ತ ಯುವ ಜಾಗೃತಿ ಕಾರ್ಯಕ್ರಮವನ್ನು ಮೈಭಾರತ್ ಜಿಲ್ಲಾ ಯುವಜನಾಧಿಕಾರಿ ಮಹೇಂದ್ರ ರೆಡ್ಡಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗಾಗಿ ಮಾದಕ ವಸ್ತುಗಳ ಸೇವನೆ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಲಾಯಿತು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in. ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ದಿಸ್ ಇಸ್ ಶ್ರೀವಿದ್ಯಾ ಲೈವ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ ಎಫ್ ಎಂ ರೇನ್ಬೋ ಆನ್ 101.3, 12.8 ಅಂಡ್ 8 ಸೆಕೆಂಡ್ಸ್ ಆನ್ ದ ಸ್ಟುಡಿಯೋ ಕ್ಲಾಕ್. 4th August is a special day for music lovers because on this day, 1929, a legend was born. Yes, I am talking about Kishore Kumar.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ 1:01. ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆಬೆಲ್ಲೋ ಕನ್ನಡ ಕಾಮನಬೆಲ್ಲೋ 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆಸೆ ಮಂಜುನಾಥ್. ಕರಿಯಲ್ಲಿ ಕರಿಶನ ಶುರು ಮಾಡುವಂತ ಸಮಯ ವೀಕೆಂಡ್ ಅಂತ ನಾನೇ ಒಂದು ನಿಮಗೋಸ್ಕರ ಸ್ಪೆಷಲ್ ರೆಸಿಪಿಯನ್ನ ಹೊತ್ತುಕೊಂಡು ಬಂದಿದ್ದೀನಿ. ಯಾವ ರೆಸಿಪಿ ಅಂತ ಯೋಚನೆ ಮಾಡ್ತಾ ಇದ್ರೆ ಇಟ್ ಇಸ್ ನಥಿಂಗ್ ನನ್ ಅದರ್ ದೆನ್ ದೊಡ್ಡವರಿಂದ ಚಿಕ್ಕವರವರೆಗೆ, ಚಿಕ್ಕವರಿಂದ ದೊಡ್ಡವರವರೆಗೆ ಎಲ್ರಿಗೂ ಇಷ್ಟ ಆಗುವಂತ ರೆಸಿಪಿ ತಿಂಡಿ. ಸ್ಪೆಷಲಿ ಯಾರಾದರೂ ಜಂಕ್ ಫುಡ್ ಪ್ರಿಯರಾಗಿದ್ರೆ, ಹಾಗೆ ಒಂಚೂರು ಹೆಲ್ತಿ ಫುಡ್ ಕಾನ್ಶಿಯಸ್ ಆಗಿರೋರ್ಗೂ ಕೂಡ ಇಷ್ಟ ಆಗುತ್ತೆ. ಏನದು? ಕಾರ್ನ್ ಚೀಸ್. ಹೇಗೆ ಮಾಡೋದು ಈ ಕಾರ್ನ್ ಚೀಸ್ ಅನ್ನ, ಯಾವೆಲ್ಲ ಐಟಮ್ಗಳು ಬೇಕು ಅಂತ ಹೇಳಿದಾದ್ರೆ, ಸ್ವೀಟ್ ಕಾರ್ನ್ ಬೇಕಾಗುತ್ತೆ ನಿಮ್ಗೆ, ಎಷ್ಟು ಬೇಕು ಅಷ್ಟು ಚೀಸ್, ತುರಿದಿರುವಂತಹ ಚೀಸ್ ಬೇಕು. ಆಮೇಲೆ ಕಾರ್ನ್ ಫ್ಲೋರ್ ಬೇಕು, ಚಿಲ್ಲಿ ಫ್ಲೇಕ್ಸ್ ಬೇಕು, ಬೆಣ್ಣೆ ಬೇಕು, ಹಾಲು, ಮೆಣಸಿನ ಪುಡಿ, ಕರಿಮೆಣಸಿನ ಪುಡಿ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟು ಬೇಕಾಗಿರುವಂತಹ ಐಟಮ್ಸು. ಕಾರ್ನ್ ಚೀಸನ್ನು ಹೇಗೆ ಮಾಡೋದು ಅಂತ ಒಂದು ಗೀತೆಯ ನಂತರ ಹೇಳ್ತೀನಿ. ಕೇಳ್ತಾರೆ ಆಕಾಶವಾಣಿ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 FM.

0: ಕರೆಯಲ್ಲಿ ಕರೆಚಲಿ ನಾನು ಚೀಸ್ ಕಾರ್ನ ಹೇಳ ಅಂತ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ನಮ್ಮ ಸ್ನೇಹಿತರು ಕರೆ ಮಾಡಿದ್ದಾರೆ, ನಾನು ಒಂದು ಸ್ಪೆಷಲ್ ರೆಸಿಪಿ ಹೇಳ್ತೀನಿ ಅಂತ ಹೇಳ್ತಾ ಇದ್ರೆ ಮಾತಾಡ್ಸೋಣ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು? ಮಂಡಿಕಲ್ಲಿಂದ. ಕೃಪಾ ಅವ್ರೆ, ಆರಾಮಾಗಿದ್ದೀರಾ?
1: ಆರಾಮಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ?
0: ಸಖತ್ತಾಗಿದ್ದೀನಿ. ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ರೆ ಇವತ್ತು ನಮಗೆ?
1: ಇವತ್ತು ನಾವು 7 ಕಪ್ ಹೇಳ್ತಾ ಇದೀವಿ.
0: ಯಾವ ಕಪ್ಪು?
1: 7 ಕಪ್ ಅಂತ.
0: 7 ಕಪ್
1: ಸ್ವೀಟ್.
0: ಓಕೆ ಓಕೆ, ಹೇಳ್ಕೊಡಿ ಹೇಗ್ ಮಾಡೋದು, ಏನೆಲ್ಲ ಐಟಮ್ಸ್ ಬೇಕು ಇದಕ್ಕೆ?
1: ಇದಕ್ಕೆ 7 ತರ ಪದಾರ್ಥ ಬೇಕು. ಹಾಲು, ತುಪ್ಪ, ಸಕ್ಕರೆ 2.5 2.75, ಕಡಲೆ ಹಿಟ್ಟು, ಹಸಿ ಕೊಬ್ಬರಿ.
0: ಇಷ್ಟೇ ಸಾಕು?
1: ಎಲ್ಲಾನು ಒಂದೇ ಅಳತೆ ಇರಬೇಕು. ಒಂದು ಲೋಟ ತಗೊಂಡ್ರೆ ಅದೇ ಅಳತೆಗೆ ಎಲ್ಲ ತಗೋಬೇಕು.
0: ಓಕೆ ಓಕೆ.
1: ತಗೊಂಡು ಒಂದು ಬಾಂಡ್ಲೆಗೆ ಎಲ್ಲ ಮಿಕ್ಸ್ ಮಾಡ್ಕೊ, ಎಲ್ಲ ಪದಾರ್ಥ ಹಾಕ್ಬಿಟ್ಟು ಚೆನ್ನಾಗಿ ಕಲಸ್ಬೇಕು. ಕಡಲೆ ಹಿಟ್ಟು ಗಂಟು ಗಂಟು ತರ ಇರಬಾರ್ದು.
0: ಇರಬಾರ್ದು. ಓಕೆ.
1: ಆತರ ಅದನ್ನೆಲ್ಲ ಕಲಸ್ಬಿಟ್ಟು ಎಲ್ಲ ನೀಟ್ ಆದ್ಮೇಲೆ ಒಲೆ ಮೇಲೆ ಇಟ್ಟು ಅದನ್ನ ಕೆದಕ್ತಾ ಇರ್ಬೇಕು.
0: ಓಕೆ.
1: ಮೊಗಚೇಕಾಯಿ ಇಲ್ಲ ಜಾಲರಿ ಕೈಯಲ್ಲಿ.
0: ತುಪ್ಪ
1: ಮುದ್ದೆ ಮಾಡ್ತೀವಲ್ಲ, ಅದಕ್ಕಿನ ಇನ್ ಸ್ವಲ್ಪ ಹದ ಕಮ್ಮಿ ಬರೋ ತರ ಮಾಡ್ಕೊಂಡು ಒಂದ್ ಪಕ್ಕದಲ್ಲಿ ಒಂದ್ ತಟ್ಟೆಗೆ ತುಪ್ಪ ಸವರಿಟ್ಕೊಂಡು ಎಲ್ಲ ಇದಾದ್ಮೇಲೆ ಅದ ಹದ ಬಂದ್ಮೇಲೆ ತಳ ಬಿಡತ್ತೆಲ್ಲ, ಸುತ್ತಲೂ ಮಧ್ಯಕ್ ಬರತ್ತೆಲ್ಲ ಕೆದಕ್ತಾ ಇದ್ದಾಗ ಅದನ್ನ ತೆಗೆದು ತಟ್ಟೆಗೆ ಸುರಿ ಹಾಕ್ಬೇಕು. ಹಾಕ್ಬಿಟ್ಟು ಸ್ವಲ್ಪ ಒಂದ್ 5 ನಿಮಿಷ 10 ನಿಮಿಷ ಬಿಟ್ಟಮೇಲೆ ನಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಕಟ್ ಮಾಡ್ಕೊಂಡು ತಿನ್ನೋದ್ರೆ ಅದು ತುಂಬಾ ಸ್ವೀಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ.
0: ಓಕೆ ಓಕೆ. ಇದ್ರ ಹೆಸರು ಏನಂತ ಹೇಳಿದ್ರಿ?
1: 7 ಕಪ್
0: ಓಕೆ, ತುಂಬಾ ಚೆನ್ನಾಗಿದೆ ರೆಸಿಪಿ, ಖಂಡಿತ ಟ್ರೈ ಮಾಡೋಣ. ಏನ್ ವಿಶೇಷತೆ ಹೇಳಿ ಈ ಒಂದು ರೆಸಿಪಿಯನ್ನ ತಿಂದ್ರೆ? ಎಲ್ಲ ಅಡ್ವಾಂಟೇಜಸ್ ಇರುತ್ತೆ ಆರೋಗ್ಯಕ್ಕೆ, ಬಾಯಿಗಂತೂ ರುಚಿ ಸಿಗುತ್ತೆ,
1: ತುಪ್ಪ ಇರುತ್ತೆ, ಅದು ಎಲ್ಲ ಪ್ರೋಟೀನ್ ಸಿಗುತ್ತೆ. ಕೆಲವೊಂದು ಕಸಿ ಕೊಬ್ಬರಿನೂ ಎಣ್ಣೆ ಅಂಶನೂ ಸಿಗತ್ತೆ ನಮ್ಮ ಶರೀರಕ್ಕೆ. ಅದೇ ರೀತಿ ಒಂದ್ ಸ್ವಲ್ಪ ಸಕ್ಕರೆನೂ ಬೇಕಾಗತ್ತಲ್ವಾ
0: ದೇಹಕ್ಕೆ. ಹೌದ್ ಹೌದ್ ಹೌದ್. ನೀವು ಲಾಸ್ಟ್ ಯಾವಾಗ ಮಾಡಿದ್ದು ಈ 7 ಕಪ್? ಇದನ್ನ
1: 7 ಕಪ್ ಮಾಡ್ತಾನೆ ಇರ್ತೀನಿ, ಅವಾಗ ಅವಾಗ ಆರ್ಡರ್ ಬರ್ತಾ ಇರ್ತೇನೆ, ಮಾಡ್ತಾನೆ ಇರ್ತೀವಿ.
0: ಓಕೆ ಓಕೆ. ನಿಮ್ದೇ ಅಂಗಡಿ ಇದೆ, ಅದರಲ್ಲಿ ಈ ಸ್ವೀಟ್ ಅನ್ನ ಮಾಡ್ತಿರ್ತೀರಾ?
1: ಮಾಡ್ತಾ ಇರ್ತೀವಿ.
0: ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದ. ಈ ಚಂದದ ಸಿಹಿಯಾದ ರೆಸಿಪಿನ ಹಂಚಿಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಕರೆ ಮಾಡ್ತಾ ಇರಿ,
1: ನೀವು ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ. ನನ್ನ ನೆಚ್ಚಿನ ಬೆಂಗಳೂರು ಆಕಾಶವಾಣಿ ನಿಲಯದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಈಗ ಚೀಸ್ ಕಾರ್ನ್ ಹೇಗೆ ಮಾಡೋದು ಅದನ್ನು ಮುಂದುವರಿಸೋಣ. ಮೊದಲು ಸ್ವೀಟ್ ಕಾರ್ನ್ನ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಕರ್ಕೋದಕ್ಕೆ ಬಿಡಿ. ಅದಾದಮೇಲೆ ಕಾರ್ನ್ಫ್ಲೋರನ್ನು ಹಾಕಿ ಅರ್ಧ ನಿಮಿಷ ಚೆನ್ನಾಗಿ ಕೈಯಾಡಿಸಿ. ಆಮೇಲೆ ಹಾಲಾಕಿ ಚೆನ್ನಾಗಿ ಕಲಸಿ ಮಿಶ್ರಣ ಗಟ್ಟಿಯಾಗ್ತಿದ್ದ ಹಾಗೆ ಉಪ್ಪು, ಕಾಳು, ಮೆಣಸಿನ ಪುಡಿ, ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸು ಎಲ್ಲಾನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕೆ ಬೇಯಿಸಿರುವಂತಹ ಕಾರ್ನನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿರಿ. ಮೊದಲೇ ತುರಿದಂತಹ ಚೀಸನ್ನು ಸೇರಿಸಿ ನಿಧಾನವಾಗಿ ಕಲಸಿ. ಚೀಸ್ ಕರ್ಗಿ ಕಾರ್ನ್ ಜೊತೆ ಚೆನ್ನಾಗಿ ಬೆರೆದ್ಕೊಳ್ಳೋವರೆಗೂ ಬೇಯಿಸ್ತಾನೆ ಇರಬೇಕು. ಕೊನೆಗೆ ಕೊತ್ತಂಬರಿ ಹಾಕಿದ್ರೆ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಚೀಸಿ ಕಾರ್ನ್ ಸವಿಯೋದಕ್ಕೆ ಸಿದ್ಧ. ನಿಮಗೆ ಕ್ರೀಮಿ ರುಚಿಗೆ ಇನ್ನೊಂದಷ್ಟು ಫ್ರೆಶ್ ಕ್ರೀಮ್ನು ಕೂಡ ಸೇರಿಸ್ಕೋಬಹುದು, ಅದು ಆಪ್ಷನಲ್.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ವಾರ್ತೆಗಳ ವಿವರ. ಹರ್ ಘರ್ ತಿರಂಗಾ ಅಭಿಯಾನ ಇಂದು ಆರಂಭವಾಗಿದ್ದು ಈ ತಿಂಗಳ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಹೊಂದಿಕೆಯಾಗುವುದರಿಂದ ವಿಶೇಷ ಮಹತ್ವವನ್ನು ಹೊಂದಿದೆ. ಇದು ದೇಶಭಕ್ತಿಯ ವಿಶಿಷ್ಟ ಆಚರಣೆಯಲ್ಲಿ ರಾಷ್ಟ್ರಧ್ವಜ ಮತ್ತು ರಾಷ್ಟೀಯ ಗೀತೆಯನ್ನು ಒಟ್ಟುಗೂಡಿಸುತ್ತದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗ ಡಿಜಿಟಲ್ ರಿಲೇ 15 ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳುತ್ತದೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಮಹಾತ್ಮ ಗಾಂಧೀಜಿಯವರ ಮಾಡು ಇಲ್ಲವೇ ಮಡಿ ಎಂಬ ಘೋಷಣೆಯಿಂದ ಸ್ಫೂರ್ತಿ ಪಡೆದು ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಷ್ಟವನ್ನು ಒಂದುಗೂಡಿಸಿದರು. ಅವರ ಧೈರ್ಯ, ತ್ಯಾಗ ಮತ್ತು ದೇಶಭಕ್ತಿ ಪೀಳಿಗೆಗೆ ಸ್ಫೂರ್ತಿ ನೀಡುತ್ತದೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಾತಂತ್ರ್ಯ ಹೋರಾಟಗಾರರ ಧೈರ್ಯ ಯಾವಾಗಲೂ ಪ್ರತಿಯೊಬ್ಬ ಭಾರತೀಯನಿಗೂ ಸ್ಫೂರ್ತಿಯಾಗಿ ಉಳಿಯುತ್ತದೆ. ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಿಂದ ಪ್ರೇರಿತರಾಗಿ ಕ್ವಿಟ್ ಇಂಡಿಯಾ ಚಳವಳಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಶಕ್ತಿಯನ್ನು ತುಂಬಿತು. ವಸಾಹತುಶಾಹಿ ಆಳ್ವಿಕೆಯಿಂದ ಮುಕ್ತರಾಗಲು ಜನರ ಅಚಲ ದೃಢ ಸಂಕಲ್ಪವನ್ನು ಈ ಚಳವಳಿ ಪ್ರತಿಬಿಂಬಿಸುತ್ತದೆ ಎಂದು ಹೇಳಿದ್ದಾರೆ. ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶ ಮತ್ತು ಕರ್ನಾಟಕದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಕಾನೂನು ಮತ್ತು ನ್ಯಾಯ ಸಚಿವಾಲಯ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ನೇಮಕಾತಿಗಳಲ್ಲಿ 20 ವಕೀಲರು ಮತ್ತು 10 ನ್ಯಾಯಾಂಗ ಅಧಿಕಾರಿಗಳು ಸೇರಿದ್ದಾರೆ. ಒಟ್ಟು 15 ನ್ಯಾಯಮೂರ್ತಿಗಳನ್ನು ಮದ್ರಾಸ್ ಹೈಕೋರ್ಟ್ಗೆ, 8 ನ್ಯಾಯಮೂರ್ತಿಗಳನ್ನು ಕೋಲ್ಕತ್ತಾ ಹೈಕೋರ್ಟ್ಗೆ, 6 ನ್ಯಾಯಮೂರ್ತಿಗಳನ್ನು ಕರ್ನಾಟಕ ಹೈಕೋರ್ಟ್ಗೆ ಮತ್ತು 1 ನ್ಯಾಯಮೂರ್ತಿಗಳನ್ನು ಮಧ್ಯಪ್ರದೇಶ ಹೈಕೋರ್ಟ್ಗೆ ನೇಮಿಸಲಾಗಿದೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಮತ್ತು ಸುಪ್ರೀಂಕೋರ್ಟ್ ಕೊಲಿಜಿಯಂನೊಂದಿಗೆ ಸಮಾಲೋಚಿಸಿ ರಾಷ್ಟಪತಿಗಳು ಈ ನೇಮಕಾತಿಗಳನ್ನು ಮಾಡಿದ್ದಾರೆ. ಹೊಸದಾಗಿ ನೇಮಕಗೊಂಡ ನ್ಯಾಯಮೂರ್ತಿಗಳು ಮುಂದಿನ ದಿನಗಳಲ್ಲಿ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ವಹಿಸಿಕೊಳ್ಳುವ ನಿರೀಕ್ಷೆಯಿದೆ. ಈ ನೇಮಕಾತಿಗಳು 4 ಹೈಕೋರ್ಟ್ಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಮತ್ತು ಬಾಕಿ ಇರುವ ಪ್ರಕರಣಗಳ ವಿಲೇವಾರಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ವಸಾಹತುಶಾಹಿ ಯುಗದ ಕಾನೂನುಗಳನ್ನು ಬದಲಾಯಿಸಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರ ಜಾರಿಗೆ ತಂದಿರುವ 3 ಹೊಸ ಕ್ರಿಮಿನಲ್ ಕಾನೂನುಗಳು ತಂತ್ರಜ್ಞಾನ, ಸಮಯ ಮತ್ತು ನಂಬಿಕೆ ಎಂಬ 3 ಪ್ರಮುಖ ಸ್ತಂಭಗಳನ್ನು ಆಧರಿಸಿ

0: ಸಿವೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಗೋಜಿಮೆಡುವಿನ ಪೊಲೀಸ್ ತರಬೇತಿ ಶಾಲಾ ಮೈದಾನದಲ್ಲಿ ಪುದುಚೇರಿ ಪೊಲೀಸರಿಗೆ ರಾಷ್ಟಪತಿಗಳ ಪೊಲೀಸ್ ಗೌರವ ಪ್ರದಾನ ಮಾಡಿ ಮಾತನಾಡಿದ ಅವರು, ಹೆಚ್ಚು ತಂತ್ರಜ್ಞಾನ ಆಧಾರಿತ ಮತ್ತು ಸಮಯಕ್ಕೆ ಅನುಗುಣವಾಗಿರುವ ವ್ಯವಸ್ಥೆಯ ಮೂಲಕ ನಾಗರಿಕರಿಗೆ ನ್ಯಾಯವನ್ನು ಖಚಿತಪಡಿಸುವುದು ಹೊಸ ಕ್ರಿಮಿನಲ್ ಕಾನೂನುಗಳ ಉದ್ದೇಶವಾಗಿದೆ ಎಂದರು. ಪುದುಚೇರಿ ಪೊಲೀಸರು 5,000ಕ್ಕಿಂತ ಕಡಿಮೆ ಸಿಬ್ಬಂದಿಯನ್ನು ಹೊಂದಿದ್ದರೂ ಪುದುಚೇರಿಯನ್ನು ರಕ್ಷಿಸುವುದು, ಅದರ ಆಂತರಿಕ ಭದ್ರತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಶ್ರೀಮಂತ ಆಧ್ಯಾತ್ಮಿಕ ಪರಂಪರೆಯನ್ನು ಹೊಂದಿರುವ ಕೇಂದ್ರಾಡಳಿತ ಪ್ರದೇಶದ ಗೌರವ ಮತ್ತು ಘನತೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಎಂದು ಸಚಿವ ಅಮಿತ್ ಶಾ ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇರಳಂನ ಮಲಪ್ಪುರಂನಲ್ಲಿ ಅಕ್ರಮ ಸ್ಫೋಟಕಗಳ ಬೃಹತ್ ಸರಕನ್ನು ವಶಪಡಿಸಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ತನಿಖಾ ದಳ ಎನ್ಐಎ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಿದೆ. ಆರೋಪಿಯನ್ನು ಮಲಪ್ಪುರಂ ಜಿಲ್ಲೆಯ ಮಂಜೇರಿಯಿಂದ ಬಂಧಿಸಲಾಗಿದೆ. ಈತ ಸ್ಫೋಟಕಗಳ ಅಕ್ರಮ ಸಂಗ್ರಹಣೆಯಲ್ಲಿ ಭಾಗಿಯಾಗಿದ್ದ ಎಂದು ಎನ್ಐಎ ತಿಳಿಸಿದೆ. ಕರ್ನಾಟಕದ ವಿಜಯಪುರದಿಂದ ಇನ್ನೂ 3 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಶುಕ್ರವಾರ ಬಂಧಿಸಿದ್ದರು. ಈ ಪ್ರಕರಣದಲ್ಲಿ ಮಲಪ್ಪುರಂನ ಚೆಮ್ಮಡ್ ತಲಪುರ ರಸ್ತೆಯಲ್ಲಿರುವ ಪರ್ಹ ಹಾಲೋಬ್ರಿಕ್ಸ್ ಕಂಪನಿಯ ಕಾಂಪೌಂಡ್ನಲ್ಲಿ ನಿಲ್ಲಿಸಲಾಗಿದ್ದ ಲಾರಿಯಿಂದ 89,600 ಸ್ಫೋಟಕ ಕಡ್ಡಿಗಳು ಮತ್ತು 10,500 ಶಾಕ್ ಟ್ಯೂಬ್ಗಳನ್ನು ಎನ್ಐಎ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಜಾರ್ಖಂಡ್ನ ರಾಂಚಿಯಲ್ಲಿ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿಯಲ್ಲಿ ನಡೆದ ಅಕ್ರಮಕ್ಕೆ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳು ಇಂದು ರಾಜ್ಯ ಸರ್ಕಾರದ ಪ್ರತಿನಿಧಿಗಳೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಲಿದ್ದಾರೆ. ಜಾರ್ಖಂಡ್ ಸರ್ಕಾರ ಮತ್ತು ಪ್ರತಿಭಟನೆ ನಿರತ ವಿದ್ಯಾರ್ಥಿಗಳ ಮುಖಂಡರ ನಡುವಿನ ಮಾತುಕತೆ ಇಂದು ಮಧ್ಯಾಹ್ನ ನಡೆಯುವ ಸಾಧ್ಯತೆ ಇದೆ. ಸರ್ಕಾರ ಮಟ್ಟದ ನಿಯೋಗವು ವಿದ್ಯಾರ್ಥಿಗಳೊಂದಿಗೆ ನಡೆದ ಮೊದಲ ಸುತ್ತಿನ ಮಾತುಕತೆಯ ವಿವರಗಳನ್ನು ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರಿಗೆ ವಿವರಿಸಿದೆ. ಬೇಡಿಕೆ ಈಡೇರುವವರೆಗೆ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಲಿದ್ದಾರೆ ಎಂದು ವಿದ್ಯಾರ್ಥಿಗಳು ಹೇಳಿದ್ದಾರೆ. ಕಾಕೋರಿ ರೈಲು ಕಾರ್ಯಾಚರಣೆಯ ಅಮರ ಕ್ರಾಂತಿಕಾರಿಗಳಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಕಾಕೋರಿ ರೈಲು ಕಾರ್ಯಾಚರಣೆಯು ಭಾರತದ ಸ್ವಾತಂತ್ರ್ಯ ಹೋರಾಟದ ಮರೆಯಲಾಗದ ಅಧ್ಯಾಯವಾಗಿದ್ದು ಬ್ರಿಟಿಷರ ಅನ್ಯಾಯ ಮತ್ತು ದಬ್ಬಾಳಿಕೆಯ ವಿರುದ್ದದ ಸಶಸ್ತ್ರ ಕ್ರಾಂತಿಗೆ ಹೊಸ ವೇಗ ನೀಡಿತು ಎಂದು ಹೇಳಿದ್ದಾರೆ. ಚಂದ್ರಶೇಖರ ಆಜಾದ್ ಮತ್ತು ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ನೇತೃತ್ವದಲ್ಲಿ ಧೈರ್ಯಶಾಲಿ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಅಚಲ ಧೈರ್ಯ ಮತ್ತು ಸಮರ್ಪಣೆಯ ಮೂಲಕ ದೇಶದ ಸಂಪನ್ಮೂಲಗಳು ಜನರಿಗೆ ಸೇರಿವೆ ಎಂಬ ಸಂದೇಶವನ್ನು ಬ್ರಿಟಿಷ್ ಆಡಳಿತಕ್ಕೆ ರವಾನಿಸಿದರು. ಕಾಕೋರಿ ರೈಲು ಕಾರ್ಯಾಚರಣೆಯ ಎಲ್ಲ ಅಮರ ಕ್ರಾಂತಿಕಾರಿಗಳಿಗೆ ರಾಷ್ಟ್ರ ಸದಾ ಋಣಿಯಾಗಿರಲಿದೆ ಎಂದು ಕೇಂದ್ರ ಗೃಹ ಸಚಿವರು ಹೇಳಿದ್ದಾರೆ. ಭಾರತದ ಬ್ಯಾಡ್ಮಿಂಟನ್ ಆಟಗಾರ್ತಿ ಅಶ್ಮಿತಾ ಚಾಲಿಹ ಅವರು ಅದ್ಭುತ ಹೋರಾಟದ ಮೂಲಕ ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡಿದ್ದಾರೆ. ಇಂದು ಬೆಳಗ್ಗೆ ನಡೆದ ಫೈನಲ್ನಲ್ಲಿ ಅಸ್ಸಾಂನ ಅಶ್ಮಿತಾ ಚಾಲಿಹ ಅವರು ಚೀನಾದ ಹಾನ್ ಕಿಯಾನ್ ಕ್ಸಿ ಅವರನ್ನು 14-21, 21-14, 21-14 ಸೆಟ್ಗಳಿಂದ ಪರಾಭವಗೊಳಿಸಿದರು. ಮೊದಲ ಸೆಟ್ನಲ್ಲಿ ಸೋತ ಬಳಿಕ ಸತತ 2 ಸೆಟ್ಗಳಲ್ಲಿ ಗೆಲುವು ಸಾಧಿಸಿದ ಅಶ್ಮಿತಾ ಅವರು 53 ನಿಮಿಷಗಳಲ್ಲಿ ಪಂದ್ಯವನ್ನು ತಮ್ಮದಾಗಿಸಿಕೊಂಡರು. ಇದು ಅವರ ಮೊದಲ BWF ಪ್ರಶಸ್ತಿಯಾಗಿದೆ. ಅಶ್ಮಿತಾ ಚಾಲಿಹ ಅವರು 2024 ಏಷ್ಯಾ ಟೀಮ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದಿದ್ದರು. 2019 ದಕ್ಷಿಣ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳಾ ಸಿಂಗಲ್ಸ್ ಮತ್ತು ತಂಡ ವಿಭಾಗಗಳಲ್ಲೂ ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದರು. ಅಮೆರಿಕದಲ್ಲಿ ನಡೆಯುತ್ತಿರುವ 20 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪದಕಗಳ ಸಂಖ್ಯೆ 3 ಏರಿಕೆಯಾಗಿದೆ. ಭಾರತದ ವಸಂತ್ ಕುಮಾರ್ ಮೇಘವಾಲ್ ಇಂದು ಹೈಜಂಪ್ನಲ್ಲಿ ಬೆಳ್ಳಿ ಗೆದ್ದರೆ ಶಹನವಾಜ್ ಖಾನ್ ಲಾಂಗ್ ಜಂಪ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಪುರುಷರ ಹೈಜಂಪ್ನಲ್ಲಿ 19 ವಸಂತ್ ಕುಮಾರ್ 2.21 ಮೀಟರ್ ಜಿಗಿದು ತಮ್ಮ ವೈಯಕ್ತಿಕ ಶ್ರೇಷ್ಠ ಸಾಧನೆ ಮಾಡುವ ಮೂಲಕ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂಲಕ 20 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಹೈಜಂಪ್ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ. ಪುರುಷರ ಲಾಂಗ್ ಜಂಪ್ನಲ್ಲಿ 18 ವರ್ಷದ ಶಹನವಾಜ್ 7.84 ಮೀಟರ್ ಜಿಗಿಯುವ ಮೂಲಕ ಕಂಚಿನ ಪದಕ ಗೆದ್ದರು. ಇದಕ್ಕೂ ಮೊದಲು ಜಾವೆಲಿನ್ ಎಸೆತದಲ್ಲಿ ಆಶಿಷ್ ಯಾದವ್ ಬೆಳ್ಳಿ ಪದಕ ಗೆದ್ದರು. ನೀರಜ್ ಚೋಪ್ರಾ ಅವರ ನಂತರ

ಹತ್ತು ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಗೆದ್ದ ಎರಡನೇ ಭಾರತೀಯರಾದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಭಕ್ತಿಯನ್ನು ಉದ್ದೀಪನಗೊಳಿಸುವ ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ದೇಶಾದ್ಯಂತ ಇಂದು ಚಾಲನೆ. ಫಿಟ್ ಇಂಡಿಯಾ ಚಳವಳಿಯಲ್ಲಿ ಭಾಗವಹಿಸಿದ್ದ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಉಪರಾಷ್ಟಪತಿ, ಪ್ರಧಾನಿ ಸೇರಿದಂತೆ ಗಣ್ಯರಿಂದ ಗೌರವ ನಮನ. ಕರ್ನಾಟಕ, ಮದ್ರಾಸ್, ಕೋಲ್ಕತ್ತಾ, ಮಧ್ಯಪ್ರದೇಶದ ಹೈಕೋರ್ಟ್ಗಳಿಗೆ 30 ನ್ಯಾಯಮೂರ್ತಿಗಳ ನೇಮಕಾತಿಗೆ ಕೇಂದ್ರ ಸರ್ಕಾರ ಅಧಿಸೂಚನೆ. ಕೊರಿಯಾ ಮಾಸ್ಟರ್ಸ್ 2026 ಮಹಿಳಾ ಸಿಂಗಲ್ಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಭಾರತದ ಅಶ್ಮಿತಾ ಚಾಲಿಹ. 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಹೈಜಂಪ್ನಲ್ಲಿ ಬೆಳ್ಳಿ, ಲಾಂಗ್ ಜಂಪ್ನಲ್ಲಿ ಕಂಚು ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ

0: ನೀವು ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲ್ಲು 101.3 ಎಫ್ಎಂ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಈಗ ಕೇಳೋಣ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಚನ ಡಾಕ್ಟರ್ ಬಸವರಾಜ ಸಾದಾರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೆಡುತ್ತ, ತಲೆ ಕೊಡವ ತಳೆದಿರಲು ಕೈ ಕತ್ತಿ ಪಿಡಿದಿರಲು ಬಳುಕು ಹಗ್ಗದ ಮೇಲೆ ತಾನಡಿಯ ನೆಡುತ್ತ, ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ, ಕೆಲಬಲಕ್ಕೆ ಬಿಳದೆ ಮುನ್ನಡೆವ ಡೊಂಬನುಪಾಯ ಕಲೆಯ ಜೀವನ ಯೋಗ ಮಂಕುತಿಮ್ಮ.

ಇಲ್ಲಿ ದೊಂಬನ ಉದಾಹರಣೆ. ಈ ದೊಂಬನ ಉದಾಹರಣೆಯನ್ನು ಕನ್ನಡ ಕವಿಗಳು ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ದೊಂಬ ಅನ್ನೋನು ಯಾವುದೋ ಒಂದು ಮಾಯದ ಒಂದು ಆವರಣವನ್ನು ಸೃಷ್ಟಿ ಮಾಡ್ತಾನೆ ಅಂಥೇಳಿ ಕುಮಾರವ್ಯಾಸ ಎಷ್ಟೋ ಕಡೆ ಹೇಳ್ತಾನೆ. ಆದರೆ ಇಲ್ಲಿ ದೊಂಬ ಎಂತಹ ಸಾಹಸಿ, ಎಂತಹ ಬದುಕಿನ ಅರ್ಥವನ್ನು

ಕೊಂಡ ವ್ಯಕ್ತಿ ಅನ್ನೋದ್ರ ಚಿತ್ರ ಇದೆ ಇಲ್ಲಿ. ನನಗಂತ ತುಂಬ ಇಷ್ಟ ಆಯ್ತು ಇದು ನೋಡಿ, ಹೇಗೆ ಎಕ್ಸಸೈಸ್ ಮಾಡ್ತಾನೆ ಅವನು. ಒಂದು ರೀತಿ ತಲೆ ಕೊಡವ ತಳೆದಿರಲು ಡಂಬ್ರೋನು ತಲೆ ಮೇಲೆ ಒಂದು ಕೊಡ ಇಟ್ಕೊಂಡಿದ್ದಾನೆ, ಆಮೇಲೆ ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾನೆ, ಹಗ್ಗ ಉದ್ದ ಕಬ್ಬಿಣದ್ದಾಗ್ಬೋದು ನೂರಿಂದೆ ಆಗ್ಬೋದು ಹಗ್ಗ, ಅದನ್ನು ಈ ಕಡೆ ಆ ಕಡೆ ಸಿಗಿಸಿರ್ತಾರೆ, ಮಧ್ಯದಲ್ಲಿ ನಡೀತಾನೆ. ಹಗ್ಗದ ಮೇಲೆ ನಡೆಯೋದೇ ಕಷ್ಟ ಆ ಎತ್ತರದಲ್ಲಿ. ಆ ಒಂದು ಕಡೆಯಲ್ಲಿ ಅವನು ತಲೆ ಅಲ್ಲಿ ಕೊಡ ಹೊತ್ಕೊಂಡಿದ್ದಾನೆ, ಕೈಯಲ್ಲಿ ಕತ್ತಿ, ಕತ್ತಿ ಆಗ್ಬೋದು ಕೋಲ್ ಆಗ್ಬೋದು ಬ್ಯಾಲೆನ್ಸ್ಗೋಸ್ಕರ ಅದರಲ್ಲಿ ಇಟ್ಕೊಳ್ಳೋದು. ಬಡುಕು ಹಗ್ಗ, ಇವನು ನಿಜವಾಗಿ ಕಲಾವಿದ. ತಲೆ ಕೊಡವ ತಳೆದಿರಲು, ಕೈ ಕತ್ತಿ ಪಿಡಿದಿರಲು, ಬಡುಕು ಹಗ್ಗದ ಮೇಲೆ ತಾನು ಅಡಿಯ ನೀಡುತ್ತಾ. ಬಡುಕು ಹಗ್ಗ ಬೇರೆ, ನೀವು ನಿಂತ್ಕೊಳ್ಳಿ ಗೊತ್ತಾಗುತ್ತೆ ಅಲ್ಲಿ 12 ಅಡಿ ಎತ್ತರದಲ್ಲಿರುತ್ತೆ, ಅದ್ರ ಮೇಲೆ ಹೇಗೆ ಅವ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾನೆ. ಆದರೆ ಕೆಲಬಲದೆ ಬೀಳದೆ, ಬೀಳದೆ ಅನ್ನಲ್ಲ ಡಿ ವಿ ಜಿಯವರು, ಬೀಳದೆ ಕೆಲಬಲಕ್ಕೆ ಬೀಳದೆ ಮುನ್ನಡೆವ ಡೊಂಬನುಪಾಯ. ಆ ಡೊಂಬ ಹೇಗೆ ನಡೀತಾನೆ, ದಟ್ ಈಸ್ ಎಷ್ಟು ವರ್ಷಗಳ ಸಾಧನೆಯಿಂದ ಬರುತ್ತೆ ಗೊತ್ತಾ ಅದು. ಅಭ್ಯಾಸ ಅನ್ನೋದಕ್ಕ ಉಂತೆಯ ಅಂತ ಇದನ್ನೇ ಹೇಳೋದು ಭಗವದ್ಗೀತೆಯಲ್ಲಿ. ಅಭ್ಯಾಸ ಮಾಡಿ ಮಾಡಿ ಮಾಡಿ ಡೊಂಬನುಪಾಯ ಕಲೆಯೇ ಜೀವನ ಯೋಗ. ಅಂದರೆ ಬದುಕಿನಲ್ಲಿ ಬಂದ ಎಲ್ಲವುಗಳನ್ನು ಸ್ವೀಕರಿಸಿ ಬದುಕನ್ನು ಸಾಗಿಸೋ ಒಂದು ಡೊಂಬ ಇದನ್ನಲ್ಲ, ಅವನ ಉಪಾಯ ನಮಗಿರಬೇಕು. ಕಷ್ಟ ಸಾಧನೆ ಬಹಳ ಮುಖ್ಯ.

ಬಹು ತರ್ಕ ಬಹು ನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಬಹುವಿದ್ಯೆ ಬಹು ತರ್ಕ ಬಹು ನೇಮ ಬೇಕಿಲ್ಲ, ವಹಿಸೆ ಜೀವನ ಭರವನದು ಹಗುರೆನಿಪಬೋಲ್. ಸಹನೆ ಸಮರಸ ಭಾವವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ಸಹನೆ ಸಮರಸ ಭಾವವಂತ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ.

0: ಅಂತರಿಕ್ಷಣೆ ಅಂತ ಈ ಪದ್ಯವನ್ನು ಕರಿಬಹುದು. ನಮ್ಮಲ್ಲೇ ನಾವು ನೋಡಿಕೊಂಡ್ರೆ ಒಳನೋಟ ಅಂತಲೂ ಕರೀತಾರೆ ಇದನ್ನು. ಒಳನೋಟಗಳಿಗೆ ತೋರಿಸೋದಿದೆಯಲ್ಲ, ಅದು ಶಾಸ್ತ್ರಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕೇಳ್ತಾರೆ ಇದನ್ನು, ಎಷ್ಟೊಂದು ವಿದ್ಯೆ ಸಾಧಿಸಿದ್ದಾರೆ, ಎಮ್ ಎ ಮಾಡಿಕೊಂಡಿದ್ದಾನೆ, ಪಿ ಎಚ್ ಡಿ ಮಾಡಿಕೊಂಡಿದ್ದಾನೆ, ಎಲ್ಲ ಮಾಡಿದರೂ ಕೂಡ ತರ್ಕದಲ್ಲಿ ಪ್ರಸಿದ್ಧನಾಗಿರ್ತಾನೆ, ಬೇಕಾದಷ್ಟು ನಿಯಮಗಳಿದೆಯಲ್ಲ, ರೂಲ್ಸು ಎಲ್ಲ ತಿಳಿದಿರ್ತಾನೆ. ಆದರೆ ಬದುಕು ನಡೆಸೋದಕ್ಕೆ ಇಂಥ ಯಾವುದೂ ಬೇಕಾಗಿಲ್ಲ, ಅಥವಾ ಸಾಕಾಗೋದಿಲ್ಲ. ಸುಮ್ಮನೆ ಇದನ್ನು ಕಲ್ತುಬಿಟ್ರೆ ಸಾಕಾಗೋದಿಲ್ಲ. ಆದರೆ ಜೀವನ ಭಾರವನ್ನು ಹಗುರೆ ನಿಪವೋಲ್ ಅಷ್ಟೇ ಅವ್ನು ಮಾಡಬೇಕಾದ್ದು ಬದುಕು. ಲೈಟ್ ಲಗೇಜ್ ಅಂತ ಕರೀತಾರಲ್ಲ, ಹೆಚ್ಚು ಸಾಮಾನು ಇಟ್ಕೊಳ್ಳೋದ್ರೆ ಟ್ರೈನಲ್ಲಿ ಕಷ್ಟ ಆಗುತ್ತೆ ಅಂತ ಅದರ್ಥ. ಹಾಗೆ ಯಾವ ಶಾಸ್ತ್ರಜ್ಞಾನವನ್ನು ಬಯಸದೆ ಇದ್ದರೂ ಕೂಡ ಅದನ್ನು ಗಮನಿಸದೆ ಬದುಕನ್ನು ಹಗುರವಾಗಿ ಮಾಡಿಕೊಳ್ಳೋ ಕ್ರಮ ಇದೆಯಲ್ಲ, ಅದು ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು. ಅಂತಃಪರೀಕ್ಷೆ ಅನ್ನೋ ಒಳ್ಳೆಯ ಶಬ್ದ ಇದು. ಅಂದರೆ ನಮ್ಮನ್ನೇ ನಾವು ಪರೀಕ್ಷೆ ಮಾಡ್ಕೊಳ್ತಾವ್ರು, ಸಹನೆ ಇರಬೇಕು, ಸಮಭಾವ ಇರಬೇಕು. ಯಾರಿಗೆ ಸಾಧ್ಯವಾಗುತ್ತೆ? ಕಾರಂತರು ಒಂದು ಕಾದಂಬರಿಯೊಳಗೆ ಜಂಬಣ್ಣ ಅವನ ವಿಚಾರ ಬರುತ್ತೆ. ಆಕ್ಸಿಡೆಂಟ್ ಒಳಗಾದಾಗ ಒಬ್ಬ ಪಾಪ ಕಾಲು ಮುರ್ಕೊಂಡು ಅವನು ಎಷ್ಟು ಸಮಾಧಾನ ಸ್ಥಿತಿಯಲ್ಲಿದ್ದ. ಸಹನೆ ಸಮರಸ ಭಾವ ಅಂತಃಪರೀಕ್ಷೆಗಳು ವಿಹಿತ ಆತ್ಮದ ಹಿತಕ್ಕೆ. ಇದು ರೆಟ್ರಾಸ್ಪೆಕ್ಷನ್ ಅಂತ ಕರಿಬಹುದು ಇದನ್ನು. ನಿಮ್ಮ ಆತ್ಮ ಹಿತವಾಗಬೇಕಾದ್ರೆ, ಹೊರಗಿನವ್ರಿಗಲ್ಲ ನಿಮ್ಮ ಅಂತರಂಗಕ್ಕೆ ಸಮಾಧಾನ ಆಗಬೇಕಾದ್ರೆ ಅಂತರೀಕ್ಷಣೆ ಅಗತ್ಯ. ವಸ್ತು ಸಾಕ್ಷಾತ್ಕಾರ ಅಂತರೀಕ್ಷಣೆಯಿಂದ, ಶಾಸ್ತ್ರಿ ತರದಿಂದ ಅಲ್ಲ ಮುಂಕುತಿಮ್ಮ ಅಂತ ಕಡೆಯಲ್ಲಿ ಹೇಳ್ತಾರಲ್ಲ ಡಿ ವಿ ಜಿಯವರು, ಆ ಭಾವ ಇಲ್ಲಿ ಬಂದಿದೆ. ವಿದ್ಯೆ ನಿಜವಾಗಿ ಸಹಾಯ ಮಾಡುತ್ತೆ, ಆದರೆ ಅದು ಅಗತ್ಯ ಇಲ್ಲ. ಇಲ್ಲಿ ಬದುಕನ್ನು ಹಗುರಗೊಳಿಸಬೇಕಾದ್ರೆ ನಿನಗೆ ವಿದ್ಯಾಭ್ಯಾಸ ಇಲ್ಲದೇ ಇದ್ರೂ ಪರವಾಗಿಲ್ಲ, ಮಾಡ್ಕೊಳ್ಬೋದು.
1: ಕಗ್ಗದ ಸಿರಿ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂ ಆರ್ ಮಂಜುಳ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ರಾಮಿತ್ರ, ಸಂಯೋಜನೆ ಎಂ ಜಿ ಶ್ರೀಹರ್ಷನ್, ಎ ವಿ ವಿನೋದ್ ಕುಮಾರ್ ಹಾಗೂ ಟಿ ವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ
2: ಮಗ, ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ? ಜೀರೋ. ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೇ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಇನ್ನು ನಿಮ್ದೇ ಮಾಜಿ ಕಲಿ ಕೂಡ ನಿಮ್ದೆ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಸಮಯ 1:32 ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮ ಮನೆ ಮಾತು ಆರ್ಜಿ ಮಂಜುನಾಥ್. ಲಂಚ್ ಬಾಕ್ಸ್ ನ ಶುರು ಮಾಡೋಣ. ಲಂಚ್ ಬಾಕ್ಸ್ ತೆಗಿತಾ ಇದೀನಿ. ಲಂಚ್ ಬಾಕ್ಸ್ ಯಾವತ್ತಿನ ಬಾಕ್ಸ್ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ನಿಮ್ಗಾಗಿಲ್ಲ ಏನಪ್ಪಾಗಿದೆ ಕೇಳಿ ಎಂಜಾಯ್ ಮಾಡ್ತಾ ಇರಿ.

ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ ಎಂ ಲಂಚ್ ಬಾಕ್ಸ್ ಅಲ್ಲಿ ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಒಳ್ಳೊಳ್ಳೆ ಹಾಡುಗಳನ್ನ ಪ್ರಸಾರ ಮಾಡ್ತಾ ಇದ್ರೆ ಮೊದಲ ಎರಡು ಹಾಡುಗಳು ನನಗೆ ತುಂಬಾ ಇಷ್ಟದ ಹಾಡುಗಳು, ಕೇಳಿ ಬಹಳ ದಿನ ಆಗಿತ್ತು ಅಂತ ಒಂದಷ್ಟು ಸಂದೇಶಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ, ಮತ್ತೊಂದಷ್ಟು ಬ್ಯೂಟಿಫುಲ್ ಗೀತೆಗಳು ನಿಮಗಾಗಿ. ಕೇಳಿ ಕೇಳಿಸ್ತಾ ಇರಿ, ಎಂಜಾಯ್ ಮಾಡಿಯೇ.

ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಖತ್ತಾಗಿರೋ ಕೃತಿಗಳ ಪ್ರಸಾರ ಮಾಡಿದ್ರಿ ಅಂತ ಸಂದೇಶ ಕಳಿಸ್ಕೊಟ್ಟಿರೋದು. ಓಕೆ, ನಾಗರಾಜ ನಂಗ್ಲಿ ಪ್ರೀತಿ ಮತ್ತು ಡಾಕ್ಟರ್ ಲೋಹಿತ್ ಚಿಕ್ಕಬಳ್ಳಾಪುರದಿಂದ ಮಧುರ ಗೀತೆಗಳನ್ನ ಪ್ರಸಾರ ಮಾಡಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುದುಗೆರೆ ಗೌರಿಬಿದನೂರು ತಾಲೂಕಿನಿಂದ ಜಾಗೃತಿ ಅವರು ಹಾಡುಗಳು ಚೆನ್ನಾಗಿತ್ತು ಅಂತ ಸಂದೇಶ ಕಳಿಸ್ಕೊಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶ ಕಳಿಸ್ಕೊಡಿದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ.

ಲಂಚ್ ಬಾಕ್ಸ್ನ ಬಾಕ್ಸ್ನಲ್ಲಿ ಇವತ್ತೊಂದಷ್ಟು ಚಂದದ ಬ್ಯೂಟಿಫುಲ್ ಹಿತವಾದ ಗೀತೆಗಳನ್ನ ಕೇಳಿದ್ರಿ, ಎಂಜಾಯ್ ಮಾಡಿದ್ರಿ. ಲಂಚ್ ಬಾಕ್ಸ್ನ ಹಾಡುಗಳು ಇಷ್ಟ ಆಯ್ತು ಅಂತ ಸಂದೇಶಗಳನ್ನ ಕಳಿಸ್ಕೊಡಿದ್ರೆ ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಸಂದೇಶಕ್ಕಾಗಿ. ಮಡಿಕಲ್ ಕೃಪಾ ಅವರು ಹಾಗೆ ಉಮೇಶ್ ಅಕ್ಷತ್ ಅವರು ಹಾಡುಗಳು ತುಂಬ ಚೆನ್ನಾಗಿದ್ವು, ಇಂಪಾಗಿ ಇದ್ವು ಎಲ್ಲ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ತಮ್ಮೆಲ್ಲರ ಸಂದೇಶಕ್ಕಾಗಿ. ಸಮಯ ಆಗ್ತಾ ಇದೆ 2 ಗಂಟೆ. ಈಗ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ವಾರ್ತೆಗಳನ್ನ ಕೇಳೋಣ ದೆಹಲಿ ಕೇಂದ್ರದ ಸಹಪ್ರಸಾರದೊಂದಿಗೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ, ಸಚಿವ ಎನ್ ಚಲುವರಾಯಸ್ವಾಮಿ. ಬೆಂಗಳೂರು ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆ ಯಶಸ್ವಿ. ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ಬೃಹತ್ ಯೋಜನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚಿತ್ರಣವನ್ನೇ ಬದಲಿಸಲಿದೆ, ರೈತರ ಹಿತರಕ್ಷಣೆಯು ತಮ್ಮ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ, ಹಿಂದಿನ ಸರ್ಕಾರ ಎಕರೆಗೆ ಕೇವಲ 25 ಲಕ್ಷ ರೂಪಾಯಿ ನಿಗದಿಪಡಿಸಿದ್ದರೆ ಈಗಿನ ಸರ್ಕಾರ ಪ್ರತಿ ಎಕರೆಗೆ 3 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಪರಿಹಾರ ನೀಡಲು ತೀರ್ಮಾನಿಸಿದೆ ಎಂದು ಮಾಹಿತಿ ನೀಡಿದ್ದಾರೆ. ಹಣದ ಬದಲಾಗಿ ಭೂಮಿ ಬಯಸುವ ರೈತರಿಗೆ 50% ಅಭಿವೃದ್ಧಿಪಡಿಸಿದ ಜಾಗವನ್ನು ನೀಡಲಾಗುವುದು. ಈ ಭೂಸ್ವಾಧೀನ ಪ್ರಕ್ರಿಯೆಯು ಸಂಪೂರ್ಣವಾಗಿ ಐಚ್ಛಿಕವಾಗಿದ್ದು, ಯೋಜನೆಗೆ ಜಮೀನು ನೀಡಲು ಇಷ್ಟವಿಲ್ಲದ ಯಾರ ಮೇಲೆಯೂ ಯಾವುದೇ ಒತ್ತಾಯವಿಲ್ಲ. ಯುವಜನತೆಗೆ ಅಪಾರ ಉದ್ಯೋಗಾವಕಾಶ ಸೃಷ್ಟಿಸಿ ರೈತರಿಗೆ ಗೌರವಯುತ ಜೀವನ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಹಿರಿಯ ಶಾಸಕ ಟಿಬಿ ಜಯಚಂದ್ರ ಅವರು ನಾಳೆಯಿಂದ ಹಂಗಾಮಿ ವಿಧಾನಸಭಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಇದೇ 13ರಿಂದ 27ರವರೆಗೆ 10 ದಿನಗಳ ಕಾಲ ನಡೆಯಲಿರುವ ಮಳೆಗಾಲದ ವಿಧಾನಸಭೆ ಅಧಿವೇಶನವನ್ನು ಅವರು ನಡೆಸಿಕೊಡಲಿದ್ದು, ನಾಳೆ ವಿಧಾನಸಭಾ ಅಧ್ಯಕ್ಷರ ಕಚೇರಿಗೆ ತೆರಳಿ ಕಾರ್ಯ ಆರಂಭಿಸಲಿದ್ದಾರೆ. ಅಧಿವೇಶನದ ಮೊದಲ ದಿನವಾದ ಗುರುವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದ ಡಿ ಸುಧಾಕರ್, ಮಾಜಿ ಪ್ರಧಾನಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ದೇವೇಗೌಡ ಸೇರಿದಂತೆ ಇತ್ತೀಚೆಗೆ ಅಗಲಿದ ಗಣ್ಯರಿಗೆ ಸಂತಾಪ ಸೂಚಿಸಲಾಗುವುದು. ಶುಕ್ರವಾರದಿಂದ ನಿಗದಿತ ವೇಳಾಪಟ್ಟಿಯಂತೆ ಕಲಾಪ ನಡೆಯಲಿದೆ. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪ್ರತಿಜ್ಞಾವಿಧಿ ಸ್ವೀಕರಿಸಿದ ಸಂದರ್ಭದಲ್ಲಿ ಅವರೊಂದಿಗೆ ಡಾ ಜಿ ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ ಹಾಗೂ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದರು. ಅವರುಗಳಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಗಿದೆ. ಆದರೆ ಕಳೆದ ಸೋಮವಾರ ನಡೆದ ಮೊದಲ ಸಂಪುಟ ವಿಸ್ತರಣೆಯಲ್ಲಿ ಸಚಿವರಾದ 19 ಸಚಿವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಬೇಕಿದ್ದು, ಅಧಿವೇಶನ ಆರಂಭಕ್ಕೆ ಮುನ್ನ ಸಚಿವರುಗಳಿಗೆ ಖಾತೆಗಳನ್ನು ಹಂಚುವ ಸಂಭವವಿದೆ. ಪ್ರಶ್ನೋತ್ತರ, ಗಮನ ಸೆಳೆಯುವ ಸೂಚನೆಗಳು, ವಿಧೇಯಕಗಳ ಮಂಡನೆ, ನೂತನ ವಿಧಾನಸಭಾ ಅಧ್ಯಕ್ಷರ ನೇಮಕಕ್ಕೆ ಚುನಾವಣೆ ಪ್ರಸ್ತಾವ, ಅರ್ಧ ಗಂಟೆ ಕಾಲಾವಧಿ ಚರ್ಚೆ, ಶೂನ್ಯ ವೇಳೆ, ನಿಯಮ 69ರ ಮೇರೆಗೆ ಸಾರ್ವಜನಿಕ ಮಹತ್ವದ ವಿಷಯಗಳ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ, ಅಧಿಕೃತ ನಿರ್ಣಯಗಳು, ವರದಿಗಳನ್ನು ಒಪ್ಪಿಸುವುದೂ ಸೇರಿದಂತೆ ಕಾರ್ಯಕಲಾಪಗಳ ಪಟ್ಟಿ ಸಿದ್ದಪಡಿಸಲು ಜಯಚಂದ್ರ ಅವರು ಗಮನವಹಿಸಲಿದ್ದಾರೆ. ಮುಂಗಾರು ಮಳೆ ಸಕಾಲಕ್ಕೆ ಆಗದೆ ರಾಜ್ಯದಲ್ಲಿ ಉಂಟಾಗಿರುವ ಬರ ಪರಿಸ್ಥಿತಿ, ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಿಕೆ, ಬಿಡದಿ ಟೌನ್ಶಿಪ್ ವಿಷಯಗಳು ಸದನಗಳಲ್ಲಿ ತೀವ್ರ ಚರ್ಚೆಯಾಗುವ ನಿರೀಕ್ಷೆಗಳಿವೆ. 16ನೇ ವಿಧಾನಸಭೆಯ 8ನೇ ಅಧಿವೇಶನವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ದತೆಗಳನ್ನು ಸೋಮವಾರದಿಂದ ಆರಂಭಿಸುವುದಾಗಿ ಟಿಬಿ ಜಯಚಂದ್ರ ಅವರು ತಿಳಿಸಿದ್ದಾರೆ. 1978ರಲ್ಲಿ ಮೊದಲ ಬಾರಿಗೆ ಶಾಸಕರಾದ ಅವರು 7 ಬಾರಿ ಶಾಸಕರಾಗಿ, 2 ಬಾರಿ ಸಚಿವರಾಗಿ, ವಿಧಾನಸಭೆಯ ಉಪನಾಯಕರಾಗಿ ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿಯಾಗಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿರುವ ಅನುಭವ ಹೊಂದಿದ್ದಾರೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಉಂಟಾಗಿ 2 ತಿಂಗಳು ಕಳೆದಿದ್ದು, ಮೈಸೂರು ಹಾಗೂ ಮಂಡ್ಯ ಭಾಗಗಳಲ್ಲಿ ಪೂರ್ವ ಮುಂಗಾರು ಅವಧಿಯಲ್ಲಿ ರೈತರು ಬಿತ್ತನೆ ಮಾಡಿರುವ ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ ಎಂದು ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ರಾಗಿಬೊಮ್ಮನಹಳ್ಳಿ ಹಾಗೂ ಬಂಡೂರು ಗ್ರಾಮಗಳಿಗೆ ಭೇಟಿ ನೀಡಿ ಮುಂಗಾರು ಬರ ಪರಿಸ್ಥಿತಿ ಕ್ಷೇತ್ರ ವೀಕ್ಷಣೆ ಮಾಡಿ ಮಾತನಾಡಿದರು. ಮುಂಗಾರು ಮಳೆ ಆಗಸ್ಟ್ ಮೊದಲ ವಾರದಿಂದ ಆರಂಭವಾಗಿ 2ನೇ ವಾರದೊಳಗೆ ಉತ್ತಮ ಪ್ರಮಾಣದಲ್ಲಿ ಆಗಬೇಕಿತ್ತು. ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಹಿನ್ನೆಲೆಯಲ್ಲಿ ಅಲ್ಪ ಪ್ರಮಾಣದ ಮಳೆಯನ್ನೇ ಆಧರಿಸಿ ರೈತರು ಬಿತ್ತನೆ ಕಾರ್ಯ ಆರಂಭಿಸಿದ್ದಾರೆ ಎಂದು ಹೇಳಿದರು. ಮುಖ್ಯಮಂತ್ರಿಗಳ ಆದೇಶದಂತೆ ರಾಜ್ಯದ ಎಲ್ಲಾ ಸಚಿವರು ತಮ್ಮ ವ್ಯಾಪ್ತಿಯ ಜಿಲ್ಲೆಗಳಿಗೆ ಭೇಟಿ ನೀಡಿ ಅಲ್ಲಿನ ಬರ ಪರಿಸ್ಥಿತಿ, ಕೃಷಿ ಹಾಗೂ ರೈತರ ಸಮಸ್ಯೆಗಳ ಕುರಿತು ಸ್ಥಳ ಪರಿಶೀಲನೆ ನಡೆಸಿ ಸಮಗ್ರ ಮಾಹಿತಿ ಹಾಗೂ ವಿವರಗಳನ್ನು ಪಟ್ಟಿ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ಅದರಂತೆ ಸಚಿವರು, ಶಾಸಕರು ಹಾಗೂ ಜಿಲ್ಲಾಡಳಿತದ ವತಿಯಿಂದ ಬರ ಪರಿಸ್ಥಿತಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸಂಗ್ರಹಿಸಿ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಹೇಳಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯಲ್ಲಿ ಉಂಟಾಗಿರುವ ಬರ ಹಾಗೂ ಬೆಳೆಹಾನಿಯ ಪರಿಸ್ಥಿತಿಯ ಕುರಿತು ಸಂಪುಟ ದರ್ಜೆ ಸಚಿವ ಬಸವರಾಜ ರಾಯರೆಡ್ಡಿಯವರು ಸತತ ಮೂರನೇ ದಿನವಾದ ಇಂದು ಗದಗ ಜಿಲ್ಲೆಯ ನರಗುಂದ ತಾಲೂಕಿನಲ್ಲಿ ಬೆಳೆ ಪರಿಸ್ಥಿತಿಯನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ನರಗುಂದ ತಾಲೂಕಿನ ಚಿಕ್ಕ ನರಗುಂದ ಸರಹದ್ದಿನ ವಿವಿಧ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಸಚಿವರು ಹೆಸರು, ಈರುಳ್ಳಿ ಹಾಗೂ ಹತ್ತಿ ಬೆಳೆಗಳ ಸ್ಥಿತಿಗತಿಯನ್ನು ಪರಿಶೀಲಿಸಿದರು. ಮಳೆಯ ಕೊರತೆಯಿಂದ ಬೆಳೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಕುರಿತು ಅಧಿಕಾರಿಗಳು ಹಾಗೂ ರೈತರಿಂದ ಮಾಹಿತಿ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಸ್ಥಳೀಯ ರೈತ ಮುಖಂಡರೊಂದಿಗೆ ಸಂವಾದ ನಡೆಸಿದ ಸಚಿವ ಬಸವರಾಜ ರಾಯರೆಡ್ಡಿಯವರು ಬರದಿಂದ ರೈತರು ಎದುರಿಸುತ್ತಿರುವ ಸಮಸ್ಯೆಗಳು, ಬೆಳೆಹಾನಿಯ ಪ್ರಮಾಣ ಹಾಗೂ ಮುಂದಿನ ದಿನಗಳಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿನ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ಪಾಲಿಕೆಯ ಆಯುಕ್ತರಾದ ಜಗದೀಶ್ ಜಿ ಅವರು ತಿಳಿಸಿದ್ದಾರೆ. ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಕಾಪಾಡುವುದು ಹಾಗೂ ತ್ಯಾಜ್ಯಮುಕ್ತ ನಗರ ಪಾಲಿಕೆಯನ್ನಾಗಿಸಿ ಸುಂದರ ನಗರವನ್ನಾಗಿ ರೂಪಿಸಲು ಹಾಗೂ ಸ್ವಚ್ಛ ಸರ್ವೇಕ್ಷಣಾ 2025-26 ಶ್ರೇಯಾಂಕ ಪಟ್ಟಿಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸ್ಥಾನ ಗಳಿಸಬೇಕಾಗಿದೆ ಎಂದರು. ಈ ನಿಟ್ಟಿನಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ವತಿಯಿಂದ ಹಮ್ಮಿಕೊಂಡಿರುವ 3ನೇ ಹಂತದ ವಿಶೇಷ ಸ್ವಚ್ಛತಾ ಅಭಿಯಾನದ ಕಾರ್ಯಕ್ರಮಕ್ಕೆ ಈಗಾಗಲೇ ರೂಪಿಸಲಾಗಿರುವ ಸ್ವಚ್ಛತಾ ಕಾರ್ಯ ವೇಳಾಪಟ್ಟಿಯಂತೆ ಕೇಂದ್ರ ನಗರಪಾಲಿಕೆ ವ್ಯಾಪ್ತಿಯ 6 ವಿಭಾಗಗಳಲ್ಲಿ ಮೆಟ್ರೋ ಹಾಗೂ ರೈಲು ಮಾರ್ಗಗಳ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿಶೇಷ ಸ್ವಚ್ಛತಾ ಕಾರ್ಯಾಚರಣೆಯನ್ನು ಯಶಸ್ವಿಯಾಗಿ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು. ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಕರ್ನಾಟಕ ಸರ್ಕಾರದ ಕ್ರೀಡಾ ಇಲಾಖೆ ಇಂತಹ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಿದೆ. ಈ ಮ್ಯಾರಥಾನ್ನಲ್ಲಿ ಯುವಜನರು ಮಾತ್ರವಲ್ಲದೆ ಮಧ್ಯಮ ವಯಸ್ಕರು ಮತ್ತು 60 ವರ್ಷ ದಾಟಿದ ಹಿರಿಯ ನಾಗರಿಕರು ಅತ್ಯಂತ ಉತ್ಸಾಹ ಮತ್ತು ಆಸಕ್ತಿಯಿಂದ ಭಾಗವಹಿಸಿರುವುದು ಸಕಾರಾತ್ಮಕ ಬೆಳವಣಿಗೆ ಎಂದರು. ಉತ್ತರ ಕರ್ನಾಟಕದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವಂತೆ ತರಬೇತಿ ನೀಡುವ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಯೊಂದನ್ನು ಕಟ್ಟುವ ನಿಟ್ಟಿನಲ್ಲಿ ಪ್ರಮುಖ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಮಾಜಿ ಮುಖ್ಯಮಂತ್ರಿ ಹಾಗೂ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಇಂದು ಹುಬ್ಬಳ್ಳಿಯಲ್ಲಿ ಏರ್ಪಡಿಸಿದ ರಾಜ್ಯಮಟ್ಟದ ಪೂರ್ವಭಾವಿ ಸಮಾಲೋಚನಾ ಸಭೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ, ಅತ್ಯಾಧುನಿಕ ಎಐಸಿಟಿಯಾಗಿ ಅಭಿವೃದ್ಧಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ವಿಧಾನಸಭಾ ಹಂಗಾಮಿ ಅಧ್ಯಕ್ಷರಾಗಿ ಹಿರಿಯ ಶಾಸಕ ಟಿಬಿ ಜಯಚಂದ್ರ ಆಯ್ಕೆ. ರಾಜ್ಯದಲ್ಲಿ ಬರ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಕುರಿತು ಸಮಗ್ರ ಮಾಹಿತಿ ಸಂಗ್ರಹ

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಶುಭ ಮಧ್ಯಾಹ್ನ, ಸಮಯ 3:02. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಎಂದಿನಂತೆ ಹೊಂಬಿಸಿಲನ್ನ ಶುರು ಮಾಡುವಂತಹ ಸಮಯ. ಹೊಂಬಿಸಿಲಿನಲ್ಲಿ ನಿಮಗಾಗಿ ನಾನು ಕಾಯ್ತಾ ಇದ್ದೀನಿ.

ಓಕೆ, ಇವತ್ತು ಹೋಮ್ ಬೇಸ್ಲಲ್ಲಿ ಏನಿರುತ್ತೆ ಅಂತ ಯೋಚನೆ ಮಾಡ್ತಿರ್ತೀರ. ಆಸ್ ಇಟ್ ಈಸ್ ಸಿನಿಮಾ ಕುರಿತಾದಂಥ ಪ್ರಶ್ನೆಗಳೇ ಇರುತ್ತೆ. ಸಿನಿಮಾ ಅಂದರೆ ಬರೀ ತೆರೆ ಮೇಲೆ ಕಾಣಿಸುವಂಥ ಕಥೆಯಲ್ಲ, ಅದು ನಮ್ಮ ನೆನಪುಗಳ ಭಾಗ. ಒಂದು ಹಾಡು ಕೇಳಿದ್ರೆ ಸಾಕು, ಯಾವುದೋ ವರ್ಷಕ್ಕೆ ನಮ್ಮನ್ನೇ ಅದಕ್ಕೆ ಕರೆದೊಯ್ಯುತ್ತೆ, ಯಾರ ಜೊತೆ ಇದ್ದೋ ಅನ್ನೋದು ಕೂಡ ನೆನಪಾಗುತ್ತೆ. ಒಂದು ಡೈಲಾಗ್ ಕೇಳಿದ ತಕ್ಷಣ ಸಿನಿಮಾದ ಕಂಪ್ಲೀಟ್ ಸ್ಟೋರಿನೇ ನಮ್ಮ ಕಣ್ಣು ಮುಂದೆ ಹಾದು ಹೋಗುತ್ತೆ. ಅಷ್ಟೇ ಅಲ್ಲ, ಕೆಲವೊಮ್ಮೆ ಒಬ್ಬ ನಟರ ಧ್ವನಿ, ಒಂದು ನಟಿಯ ನಗು, ಒಂದು ಸಂಗೀತದ ತುಣುಕು, ಇವೆಲ್ಲವೂ ನಮ್ಮ ಜೀವನದ ಯಾವುದೋ ಒಂದು ಕ್ಷಣಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಅಂತಹದ್ದೇ ಸಿನಿಮಾಗಳನ್ನು ನೆನಪು ಮಾಡ್ಕೋತಾ ಪ್ರಶ್ನೆಗಳನ್ನ ಕೇಳ್ತಾ ಸಾಗೋಣ ಇವತ್ತಿನ ಹೋಮ್ ಬಿಸಿಲಲ್ಲಿ. ಸೊ ಹಾಗಾದರೆ ಹೋಮ್ ಬಿಸಿಲು ಕ್ವಿಜ್ ಆಟ ಆಡೋದಕ್ಕೆ ರೆಡಿ ಇದ್ದೀರಾ? ರೆಡಿ ಆಗಿದ್ರೆ ವಾಟ್ಸಪ್ ಸಂಖ್ಯೆ 9408091013 9408091013 ನಿಮ್ಮ ಸಂದೇಶಗಳನ್ನ ಎಸ್ ಮಂಜುನಾಥ್ ನಾನು ರೆಡಿ ಅಂತ ಸಂದೇಶಗಳನ್ನ ಕಳಿಸ್ಕೊಡಿ. ಈ ಒಂದು ಗೀತೆಯ ನಂತರ ಕಾರ್ಯಕ್ರಮದ ಮೊದಲನೇ ಪ್ರಶ್ನೆ ನಿಮಗಾಗಿ ಮೂಡಿಬರುತ್ತೆ.

ಹೋಮ್ ಬಿಸ್ ರಿಲೀಸ್ ಆಗ್ತಾ ಇದೀವಿ. ಹೋಮ್ ಬಿಸ್ ರಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಹೋಮ್ ಬಿಸ್ಲಿನ ಕ್ವಿಜ್ ಆಟಾಡೋದಕ್ಕೆ ರೆಡಿ ಇದ್ದಾರೆ ಅಂತ ನಾನು ಕೇಳಿದೆ. ಯಾರೆಲ್ಲ ಸಂದೇಶ ಕಳ್ಸಿಕೊಟ್ಟಿದ್ದಾರೆ ನೋಡೋಣ. ಹರೀಶ್ ಅವರು ಮಲ್ಲೇಶ್ವರದಿಂದ ಸಂದೇಶ ಕಳ್ಸಿಕೊಟ್ಟಿದ್ದಾರೆ. ಮಂಡಿಕಲ್ನಿಂದ ಕೃಪಾ ಉಮೇಶ್ ಅವರು ನಾವಿದ್ದೀವಿ ಅಂತ ಇದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವಿಣಿ ಅವರ ಸಂದೇಶ ಬಂದಿದೆ. ಹಳೆ ಪ್ರಶ್ನೆ ಕೇಳಿದ್ರಲ್ಲ ರಾಜೇಶ್ ಕೃಷ್ಣ ಅವ್ರ ಬಗ್ಗೆ, ಉತ್ತರ ಏನು ಅಂತ ಒಂದಷ್ಟು ಜನ ಕೇಳ್ತಾ ಇದಾರೆ. ಎಸ್ ಎಸ್ ಎಸ್, ಇರ್ಲಿ ಇರ್ಲಿ, ಉತ್ತರ ಬರುತ್ತೆ, ಗೊತ್ತಾಗುತ್ತೆ ನಿಮ್ಗೆ. ಇದೇ ಕಾರ್ಯಕ್ರಮದಲ್ಲಿ ಇವತ್ತೇ ಉತ್ತರ ಹೇಳ್ತೀನಿ. ಎಸ್ ಮಂಜುನಾಥ್, ನಾವು ಕಾಯ್ತಾ ಇದೀವಿ ಅಂತ ಸುಮಿತ್ರ ಅವರು ಸಂಡೂರಿನಿಂದ ಉತ್ತರವನ್ನು ಕಳ್ಸಿಕೊಡಿದ್ದಾರೆ, ಸಂದೇಶ ಕಳ್ಸಿಕೊಡಿದ್ದಾರೆ. ಹಾಯ್ ಮಂಜುನಾಥ್, ಹ್ಯಾಪಿ ಸಂಡೇ ಅಂತ ಡೇವಿಡ್ ಮುನಿರಬಾದ್ ಡ್ಯಾಮ್ನಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ಎಸ್ ನಾನು ರೆಡಿ ಅಂತ. ಯಾರು ಯಾರು ತಟ್ಟಿ ಹಂಪಸಾಗರದಿಂದ ಸೋಮಶೇಖರ್ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮಧುವನಾಕರ್, ಯಾರು ಯಾರು ಯಾರು ಯಾರು ಯಾರು, ಜಿ ಎಸ್ ಚಂದ್ರ ಚಿತ್ರದುರ್ಗದಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಉದಯ ಕರ್ಕೇರ ಉಡುಪಿಯಿಂದ, ಹಾಗೆ ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ ರಸ್ತೆಯಿಂದ ಸಂದೇಶ ಕಳ್ಸಿಕೊಡಿದ್ದಾರೆ. ಹಲೋ ಮಂಜುನಾಥ್ ಅಂತ ನಂಬರ್ ರೈಟಿಂಗ್ ಫ್ರಮ್ 1550 ಅವರು ಸಂದೇಶ ಕಳ್ಸಿಕೊಡಿದ್ದಾರೆ. ವಿಜಯಲಕ್ಷ್ಮಿ ಅವರು ಬೀರೂರಿನಿಂದ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದಷ್ಟು ಸಂದೇಶಗಳು ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ತಡ ಮಾಡೋದು ಬೇಡ, ಇವತ್ತಿನ ಪ್ರಶ್ನೆ, ಮೊದಲ ಪ್ರಶ್ನೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಅಣ್ಣ ಅವರ

ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ಯಾರು? ಅಣ್ಣ ಅವರ ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದಂತಹ ನಟಿ ಯಾರು? ಉತ್ತರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9480910013 ಕಳಿಸ್ ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 0822281206 ಕರೆ ಮಾಡಿ ಉತ್ತರಗಳನ್ನ ಕೊಡಿ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ಗಳು ಲೈನ್ ಅಪ್ ಆಗಿದೆ, ಕೇಳ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಉತ್ತರಗಳನ್ನ ಕೊಡ್ತಾ ಇರಿ.

ಹೊಂ ಬಿಸಿಲಿನಲ್ಲಿ ಸಾಕ್ತಾ ಇದೀವಿ ಸಾ, ಪ್ರಶ್ನೆ ಒಸಿ ಸುಲ್ಬಾಕಿರ್ಲಿ ಸಾ ಅಂತ ಸಂದೇಶ ಕಳ್ಸಿಕೊಟ್ಟಿರ್ತೀವಿ ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ಆತ ಮೇಡಮ್, ಇನ್ಬೇಕಿಂದ ಸುಲ್ಬಾಕಿರೋ ಪ್ರಶ್ನೆನೇ ಕೇಳ್ತೀನಿ ಆಯ್ತಾ? ಓಕೆ, ಒಂದಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಡಿದ್ರೆ, ಆದರೆ ಅನ್ಫಾರ್ಚುನೇಟ್ಲಿ ಏನು ಹೇಳೋದು, ಎಲ್ಲರೂ ಆರತಿ, ಮಂಜುಳಾ, ಪದ್ಮಾವಾಸಂತಿ, ಜಯಂತಿ ಅಂತ ಥರ ಥರ ಥರ ಥರ ಒಂಥರ ಅಂತ ಥರಥರವಾದ ಉತ್ತರಗಳನ್ನ ಕಳ್ಸಿಕೊಟ್ಟಿದ್ದೀರ. ಅನ್ಫಾರ್ಚುನೇಟ್ಲಿ ನಿಮ್ಮೆಲ್ಲರ ಉತ್ತರ ತಪ್ಪು. ಮಂಜುಳಾ ಅವರ, ಪದ್ಮವಾಸಂತಿ ಅವರ, ಆರತಿ ಅವರ ಅಂತೆಲ್ಲ ಕೇಳ್ತಾ ಇದ್ದೀರಾ, ನಿಮ್ಮ ಉತ್ತರಗಳು ತಪ್ಪು. ಇನ್ನೊಂದು ಹಾಡಿನ ಕಲಾವಕಾಶ ಇದೆ, ಒಂದು ಕ್ಲೂನ ಕೊಡ್ತೀನಿ. ಏನು ಕ್ಲೂ ಅನ್ನೋದಾದ್ರೆ, ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ನಮ್ಮ ಕನ್ನಡದ ನಟಿಯಲ್ಲ, ಬಾಲಿವುಡ್ನ ಒಬ್ಬ ಖ್ಯಾತ ನಟಿ ಮಯೂರ ಚಿತ್ರದ ನಾಯಕಿಯ ಪಾತ್ರಕ್ಕೆ ಆಯ್ಕೆಯಾಗಿದ್ರು. 60-70 ದಶಕದಲ್ಲಿ ಬಾಲಿವುಡ್ ಅನ್ನ ಆಳಿದಂತಹ ನಟಿಯವರು ಯಾರು ಆ ನಟಿ? ಗೆಸ್ ಮಾಡಿ ಈ ಗೀತೆಯ ನಂತರ ಉತ್ತರನ ನಾನು ಹೇಳ್ತೀನಿ. ಒಂದು ಬ್ಯೂಟಿಫುಲ್ ಟ್ರ್ಯಾಕ್, ಮತ್ತೊಮ್ಮೆ ಐ ಆಮ್ ವೆರಿ ಶೋರ್ ಈ ಹಾಡು ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ. 1 ಚಿತ್ರದ ಬೆಳ್ಳಿ ಚುಕ್ಕಿ ಬಾಲೆ, ಅಹ ಬರೆದ ನಿನ್ನ ಓಲೆ.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ಮ್ಯೂಸಿಕಲ್ ಇನ್ನು ನಿಮ್ದೇ, ಮ್ಯಾಜಿಕಲ್ ಇನ್ನು ನಿಮ್ದೇ, ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ ನಲ್ಲಿ ಹೋಮ್ ಬಿಸಿಲು ಕೇಳ್ತಾ ಇದ್ರೆ, ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಅಣ್ಣವರ ಮಯೂರ ಚಿತ್ರಕ್ಕೆ ಮೊದಲು ನಾಯಕಿಯಾಗಿ ಆಯ್ಕೆಯಾಗಿದ್ದು ಅಂತ ನಾ ಯಾರು ಅಂತ ಕೇಳಿದೆ, ಒಂದಷ್ಟು ಜನ ಉತ್ತರಗಳನ್ನ ಕಳ್ಸಿಕೊಡಿದಿರ, ಬಟ್ ಫುಲ್ ಕನ್ಫ್ಯೂಸ್ ಆಗಿದ್ದೀರಾ. ರೇಖಾ ಇರಬಹುದಾ, ಹೇಮಾ ಮಾಲಿನಿ ಇರಬಹುದಾ, ಆಶಾ ಪರೇಖ್ ಅವರು ಇರಬಹುದಾ, ವೈಜಯಂತಿ ಮಾಲಾ ಇರಬಹುದಾ, ಶ್ರೀದೇವಿ ಇರಬಹುದಾ, ಹೇಮಾ ಮಾಲಿನಿ ಇರಬಹುದಾ ಅಂತ ಒಂದಷ್ಟು ಜನ ವೈಲ್ಡ್ ಗೆಸ್ಗಳನ್ನ ಮಾಡಿದಿರಾ. ಆದರೆ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿರೋದು ಇಬ್ಬರು ಮಾತ್ರ. ಯಾರು ಓದು ಅನ್ನೋದಾದರೆ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಹಾಗೆ ಉಲ್ಲಾಸ್ ಮಲ್ಲಾಡಿಹಳ್ಳಿಯಿಂದ. ಈ ಪ್ರಶ್ನೆಗೆ ಉತ್ತರ ಆಗಿತ್ತು ಬಾಲಿವುಡ್ನ 70ರ ದಶಕದ ಕ್ರೇಜಿ ಕ್ವೀನ್ ಲೀನಾ ಚಂದಾವರ್ಕರ್. ಎಸ್, ಮಯೂರ ಚಿತ್ರದ ನಾಯಕಿಯಾಗಿ ಮೊದಲು ಬಾಲಿವುಡ್ ನಟಿ ಲೀನಾ ಚಂದಾವರ್ಕರ್ ಅವರನ್ನು ಆಯ್ಕೆ ಮಾಡಲಾಗಿತ್ತು. ಧಾರವಾಡದ ಮೂಲದ ಲೀನಾ ಅವರು ಆಗ ಹಿಂದಿಯಲ್ಲಿ ಸಖತ್ ಫೇಮಸ್ ನಟಿ.

ನಿರ್ಮಾಪಕರು ಅವರನ್ನ ಒಪ್ಪಿಸೋದಕ್ಕೆ ಮುಂಬೈಗೂ ಕೂಡ ಹೋಗಿದ್ರು. ಆಗಿರೋದಷ್ಟು ಪತ್ರಿಕೆಗಳಲ್ಲಿ ಅವರ ಹೆಸರು ಕೂಡ ಬಂದಿತ್ತು, ಮಯೂರ ಸಿನಿಮಾದ ನಾಯಕಿಯಾಗಿ ಲೀನಾ ಚಂದಾವರ್ಕರ್ ಅಂತ. ಆದರೆ ಡೇಟ್ಸ್ಗಳ ಹೊಂದಾಣಿಕೆ ಆಗದೇ ಇದ್ದ ಕಾರಣಕ್ಕೆ ಅವರು ಈ ಸಿನಿಮಾದಲ್ಲಿ ನಟಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೊನೆಗೆ ಆ ಪಾತ್ರ ಮಂಜುಳಾ ಅವರ ಕೈಗೆ ಸೇರುತ್ತೆ. ಅವರು ಅದ್ಭುತವಾಗಿ ನಟಿಸಿ ಚಿತ್ರಕ್ಕೆ ಇನ್ನಷ್ಟು ಮೆರುಗನ ನೀಡ್ತಾರೆ. ಹೀಗೆ ವಿಧಿ ಬೇರೆ ತಿರುವು ಪಡೆದು ಮಯೂರ ಕ್ಲಾಸಿಕ್ ಸಿನಿಮಾ ಆಗುತ್ತೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ ಹೀಗಿದೆ. ನಟಿ ಜಯಂತಿ ಅವರು ಈ ಕೆಳಗಿನ ಯಾವ ನಟರಿಗೆ ಹೆಚ್ಚಾಗಿ ನಾಯಕಿಯ ಪಾತ್ರದಲ್ಲಿ ನಟಿಸಿದ್ದಾರೆ? ಆಯ್ಕೆಗಳು: ಒಂದು ಕಲ್ಯಾಣ್ ಕುಮಾರ್ ಆಯ್ಕೆ, ಎರಡು ಉದಯ್ ಕುಮಾರ್ ಆಯ್ಕೆ, ಮೂರು ಡಾಕ್ಟರ್ ರಾಜ್ಕುಮಾರ್ ಆಯ್ಕೆ, ನಾಲ್ಕು ವಿಷ್ಣುವರ್ಧನ್. ಆಯ್ಕೆಗಳು ಮತ್ತೊಮ್ಮೆ ಆಯ್ಕೆ: ಒಂದು ಕಲ್ಯಾಣ್ ಕುಮಾರ್ ಆಯ್ಕೆ, ಎರಡು ಉದಯ್ ಕುಮಾರ್ ಆಯ್ಕೆ, ಮೂರು ಡಾಕ್ಟರ್ ರಾಜ್ಕುಮಾರ್ ಆಯ್ಕೆ, ನಾಲ್ಕು ವಿಷ್ಣುವರ್ಧನ್. ಉತ್ತರಗಳನ್ನ ವಾಟ್ಸ್ಆಪ್ ಸಂಖ್ಯೆ 9408010011 ಮೂರಕ್ಕೆ ಕಳಿಸ್ಕೊಡಿ. ಕರೆ ಮಾಡಿ ಉತ್ತರ ಕೊಡೋದಾದ್ರೆ ದೂರವಾಣಿ ಸಂಖ್ಯೆ 0802228126 ಕರೆ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ಗೀತೆ ನಿಮಗಾಗಿ ಕೇಳಿ, ಎಂಜಾಯ್ ಮಾಡಿ.

0: ಸಮಯ 3:30. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ನಮ್ಮ ಹೋಮ್ ಬಿಸಿಲು ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ

ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರ ನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
1: ಹೋಮ್ ಬಿಸಿಲನ್ನ ಮುಂದುವರಿಸೋಣ. ನಾನು ಕೇಳಿದ್ದೆ ಜಯಂತಿ ಅವರು ಯಾವ ನಟರೊಂದಿಗೆ ಹೆಚ್ಚಿನ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ ಅಂತ. ಒಂದಷ್ಟು ಆಯ್ಕೆಗಳನ್ನು ಕೂಡ ಕೊಟ್ಟಿದ್ದೆ. ಸ್ನೇಹಿತರು ಉತ್ತರ ಕೊಡೋದಕ್ಕೆ ಲೈನ್ ಅಲ್ಲಿ ಇದಾರೆ, ಮಾತಾಡ್ಸೋಣ. ನಮಸ್ಕಾರ.
2: ಹಲೋ,
1: ಕೇಳಿಸ್ತಾ ಇದೆಯಾ? ಎಲ್ಲಿಂದ ಮಾತಾಡ್ತಾ ಇರೋದು?
2: ನಾವು ಕೆಆರ್ಪುರ, ಬೆಂಗಳೂರು.
1: ಓಕೆ, ನೀವು ರೇಡಿಯೋ ವಾಲ್ಯೂಮ್ನ ಸ್ವಲ್ಪ ಕಮ್ಮಿ ಕೊಡ್ತೀರಾ? ಓಕೆ, ಉತ್ತರ ಹೇಳ್ತೀರಾ? ಕೇಳಿಸ್ತಾ ಇದೆಯಾ?
2: ಹಲೋ,
1: ನಟಿ ಜಯಂತಿ ಅವರು ಯಾವ ನಾಯಕ

ಅವರೊಂದಿಗೆ ಹೆಚ್ಚಿನ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿದ್ರು ಅಂತ ಪ್ರಶ್ನೆ ಕೇಳಿದ್ದೆ. ಕೇಳಿಸ್ತಿಲ್ವಾ? ಬಹುಶಃ ನೆಟ್ವರ್ಕ್ ಇಶ್ಯೂ ಇರುತ್ತೆ ಅನ್ಸುತ್ತೆ. ವಾಟ್ಸಪ್ ಅಲ್ಲಿ ಒಂದಷ್ಟು ಜನ ಉತ್ತರಗಳನ್ನ ಕಳಿಸ್ಕೊಡಿದಿರಾ, ಯಾರೆಲ್ಲ ಉತ್ತರಗಳು ಸರಿಯಾಗಿದೆ ನೋಡೋಣ. ಜಗದಾಂಬಿಕಾ ಹಂಸವಿಣಿಯವರ ಉತ್ತರ ಸರಿಯಾಗಿದೆ, ಹಾಗೆ ಚಂದ್ರಕುಮಾರ್ ಅವರ ಉತ್ತರ ಸರಿಯಾಗಿದೆ. ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಹರೀಶ್ ಮಲ್ಲೇಶ್ವರದಿಂದ, ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ ಬೆಂಗಳೂರಿನಿಂದ, ಹಂಪಿಯಿಂದ ಜಾಫರ್ ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಲೀಲಾ ಬೇಗೂರು ಪ್ರಸನ್ನಕುಮಾರ್ ದಾವಣಗೆರೆ ಹೆಬ್ಬಾಳದ ರಮೇಶ್, ವಿಶ್ವನಾಥ ರಾಮಸಾಗರದಿಂದ, ನಂದಿನಿ ಶಿವಮೊಗ್ಗದಿಂದ, ತಿರುಕನಬಳಗ ಮಲ್ಲಾಡಿಯಿಂದ, ಚನ್ನಕೇಶವ ವಿಜಯನಗರದಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಬೆಲೂರಿನಿಂದ ವಿಜಯಲಕ್ಷ್ಮಿಯವರ ಉತ್ತರ ಸರಿಯಾಗಿದೆ. ಉದಯ ಕರ್ಕೇರ ಉಡುಪಿಯಿಂದ, ಸುಮಿತ್ರ ಸಂಡೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಹೊನ್ನೂರ್ ಅಲಿ ಎಸ್ಎಂ ಶೋಭಾ ಹಾಸನದಿಂದ, ಮಂಗಳಾ ಮೈಸೂರಿನಿಂದ, ಉಮಾಶಂಕರ್ ಎಚ್ಎಂಟಿ ಲೇಔಟ್ನಿಂದ, ಪೂರ್ಣಿಮಾ ಬೆಂಗಳೂರಿನಿಂದ, ಸುದರ್ಶನ್ ರಾಜಗೋಪಾಲನಗರದಿಂದ, ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ, ಮುನಿರಬಾದ್ ಡ್ಯಾಮ್ನಿಂದ, ಡೇವಿಡ್ ನೋಬಲ್ ಕುಲ್ದೀಪ್ ಹೆಚ್ಎಸ್ಆರ್ ಲೇಔಟ್ನಿಂದ, ಹಾಗೆ ಶ್ರೀಕಾಂತ್ ಗೋಡಕಿಂಡಿ ಧಾರವಾಡದಿಂದ, ಮಂಜುಶ್ರೀ ಧಾರವಾಡದಿಂದ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಮಧುಕುಮಾರ್ ಮಾದಿಹಳ್ಳಿ ಅರಕ್ಕೆಲೆಗೆರೆಯಿಂದ, ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಆಯ್ಕೆ ಮೂರು, ಡಾಕ್ಟರ್ ರಾಜ್ಕುಮಾರ್. ಜಯಂತಿ ಅವರು ಸುಮಾರು 500ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ರಾಜ್ಕುಮಾರ್, ವಿಷ್ಣುವರ್ಧನ್ ಅವರ ಜೊತೆಗೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು ಕೂಡ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಿರುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ರಾಜ್ಕುಮಾರ್ ಅವರೊಂದಿಗೆ ನಟಿಸಿದ 39 ಸಿನಿಮಾಗಳಲ್ಲಿ 36 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಔಟ್ ಆಫ್ 39 ಸಿನಿಮಾಸ್, 36 ಸಿನಿಮಾಗಳಲ್ಲಿ ಹೀರೋಯಿನ್ ಆಗಿ ನಟಿಸಿದಂತಹ ಕೀರ್ತಿ ಜಯಂತಿ ಅವರದು. 1964 ಚಂದವಳ್ಳಿಯ ತೋಟ ಇವರ ಮೊದಲ ಸಿನಿಮಾ, ಆದರೆ ಇವರಿಬ್ಬರು ಒಟ್ಟಿಗೆ ನಟಿಸಿದಂತಹ ಕೊನೆಯ ಸಿನಿಮಾ ಬಹದ್ದೂರ್ಗಂಡ್. ಚಂದವಳ್ಳಿ ತೋಟ ಸಿನಿಮಾಗೆ ಇವರನ್ನ ಆಯ್ಕೆ ಮಾಡಿಕೊಂಡಾಗ ನಿರ್ದೇಶಕ ಭಗವಾನ್ ಅವರು ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ನಾಯಕರಾಗಿರ್ತಾರೆ ಅಂತ ಹೇಳ್ತಾರೆ. ಆಗ ಜಯಂತಿ ಅವರಿಗೆ ರಾಜ್ಕುಮಾರ್ ಯಾರು ಅಂತ ಗೊತ್ತಿರೋದಿಲ್ಲ. ಯಾರು ರಾಜ್ಕುಮಾರ್ ಅಂತ ಕೇಳ್ತಾರೆ. ಆಗ ಅವರು, ಅಯ್ಯೋ ಏನಮ್ಮ ನಿಂಗೆ ರಾಜ್ಕುಮಾರ್ ಅವರು ಅಂದರೆ ಯಾರು ಅಂತ ಗೊತ್ತಿಲ್ವ ಅಂತ ಹೇಳಿ ಬೇಡರ ಕಣ್ಣಪ್ಪ ಸಿನಿಮಾನ ತೋರಿಸ್ತಾರಂತೆ. ಆ ಸಿನಿಮಾವನ್ನು ನೋಡಿ, ಏನು ಸರ್ ಇಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಇವರು, ನಾನು ಇವ್ರ ಜೊತೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಕೇಳಿದ್ರಂತೆ. ಆ ಸಿನಿಮಾ ನೋಡಾದ ಮೇಲೆ ಇಬ್ಬರು ಭೇಟಿಯಾಗುತ್ತೆ, ನಂತರ ಸಿನಿಮಾದಲ್ಲಿ ಒಟ್ಟಿಗೆ ನಟಿಸ್ತಾರೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಈಗ ಒಂದು ಹಾಡಿನ ಸಾಲುಗಳನ್ನ ಹೇಳ್ತೀನಿ, ಅದು ಯಾವ ಹಾಡು ಅಂತ ನೀವು ಗೆಸ್ ಮಾಡಬೇಕು, ಓಕೆನಾ? ಸಾಲುಗಳು ಹೀಗಿವೆ: ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿಯೊಂದೇ ಅಲ್ಲಿ ನಮಗಲ್ಲಿ ಯುಗ ಯುಗಗಳ ತನಕ. ಇದು ಯಾವ ಹಾಡಲ್ಲಿ ಬರುವಂತಹ ಸಾಲುಗಳು? ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿಯೊಂದೇ ಅಲ್ಲಿ ನಮಗಲ್ಲಿ ಯುಗಗಳ ತನಕ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ
0: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್.gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೋಮ್ ಬಿಸಿರು ಕೇಳ್ತಾ ಇದ್ರೆ ಹೋಮ್ ಬಿಸಿರಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು RJ ಮಂಜುನಾಥ್. ನಾನು ಕೇಳಿದ್ದೆ, ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿಯೊಂದೇ ಅಲ್ಲಿ ನಮಗಲ್ಲಿ ಯುಗಗಳ ತನಕ ಅಂತ ಕೇಳಿದ್ದೆ. ಇದು ಯಾವ ಸಾಲು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಉತ್ತರ ಕೊಡೋದಕ್ಕೆ ನಮ್ ಜೊತೆ ಸ್ನೇಹಿತರಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
3: ನಮಸ್ಕಾರ ಸರ್.
2: ರೇಡಿಯೋ ವಾಲ್ಯೂಮ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ತೀರಾ?
3: ಇಲ್ಲ, ನಾನು ರೇಡಿಯೋದಿಂದ ದೂರ ಬಂದ್ಬಿಡ್ತೀನಿ.
2: ಓಕೆ ಓಕೆ ಓಕೆ. ಎಲ್ಲಿಂದ ಮಾತಾಡ್ತಾ ಇರೋದು?
3: ನಾನು ಬೆಂಗಳೂರಿಂದ.
2: ನಿಮ್ಮ ಹೆಸರು?
3: ನನ್ನ ಹೆಸರು ಬೀರೇಶ್ ಅಂತ ಸರ್.
2: ಬೀರೇಶ್ ಅವರೇ, ಯಾವ ಹಾಡಿನ ಸಾಲುಗಳಿದು? ಬಾನಿನ ಆಚೆ ಇರುವುದು ಒಂದು ಲೋಕ, ಪ್ರೀತಿ
3: ಸ್ಪರ್ಶ ಮೂವಿದು.
2: ನೀವು ತುಂಬಾ ಚೆನ್ನಾಗಿ ಹಾಡ್ತೀರ ಅನ್ಸುತ್ತೆ, ಒಳ್ಳೆ ಕಂಠ ಇದೆ, ಹಾಡಬಹುದೇ ಒಂದ್ ಎರಡ್ ಸಾಲು ನಮ್ಗೋಸ್ಕರ?
3: ಕ್ಷಮಿಸಿ ಸರ್, ನಾನು ಸುಮ್ನೆ ಹೇಳ್ಬಹುದು, ಬಟ್ ಹಾಡಕ್ ಬಹಳ ಅಂದ್ರೆ ನನಗೆ ಇದಾಗತ್ತೆ.
2: ಒಂದ್ ಎರಡ್ ಸಾಲು ಹಂಗೆ ಬಿಟ್ಬಿಡಿ, ಏನೂ ಆಗಲ್ಲ.
3: ನಾನು ಎರಡೇ ಸಾಲ ಆಡ್ತೀನಿ, ಯಾಕಂದ್ರೆ ನನಗೆ ಅಷ್ಟೇ ನೆನಪಿದೆ.
2: ಓಕೆ ಓಕೆ, ಹಾಡಿ.
3: ಓಹೋ ಚಲುವೆ ಚಲುವೆ, ಓಹೋ ಚಲುವೆ ಚಲುವೆ.

0: ಆಗ್ತದೆ.
1: ತುಂಬಾ ಚೆನ್ನಾಗಿ ಹಾಡಿದ್ರಿ, ನೆಕ್ಸ್ಟ್ ಟೈಮ್ ಕಾಲ್ ಮಾಡಿದಾಗ ಆದ್ರೂ ಹಾಡನ್ನ ಅಭ್ಯಾಸ ಮಾಡ್ಕೊಂಡು ಹಾಡ್ಬೇಕು. ಓಕೆನಾ?
0: ಖಂಡಿತ ಸರ್, ಖಂಡಿತ.
1: ನಿಮ್ಮ ಉತ್ತರ ಸರಿಯಾಗಿತ್ತು, ಕರೆ ಮಾಡೋದಕ್ಕೆ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವಾಟ್ಸ್ಆಪ್ ಅಲ್ಲಿ ಯಾರೆಲ್ಲ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ ನೋಡೋಣ. ಸುಭಾನ್ ಕೋರಿ ಹಂಪಸಾಗರದಿಂದ ಗೆಸ್ಟ್ ಮಾಡಿದರೆ, ಬೆಂಗಳೂರಿಂದ ಸುಬ್ರಹ್ಮಣ್ಯ ಜಯಂತ್, ಹಾಗೆ ವರಲಕ್ಷ್ಮಿ ಅವರು ಪೀಣ್ಯದಿಂದ, ಶ್ರೀಕಾಂತ್ ಗೋಡಖಿಂಡಿಯಿಂದ, ವೇದ ಶೆಟ್ಟಿ ಕಾಳ್ವಾರ ಕುಂದಾಪುರದಿಂದ, ಸುದರ್ಶನ್ ರಾಜಗೋಪಾಲ ನಗರದಿಂದ, ಹಾಗೆ ಜಯಣ್ಣ ಶಿಶುವಾಳ ಅವರು ಉತ್ತರ ಸರಿಯಾಗಿದೆ. ಅನಿಲ ಬೀಷ್ಟನವರ ಶಮನೇವಾಡಿಯಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ನಮ್ಮ ರನ್ನಿಂಗ್ ಫ್ರಮ್ 548. ನಾಗರತ್ನ ರಾಜಾಜಿನಗರದಿಂದ ಇವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಮಂಡಿಕಲ್ನಿಂದ ಕೃಪಾ ಅವರ ಉತ್ತರ ಸರಿಯಾಗಿದೆ. ಎಸ್ಎಂ ಶೋಭಾ ಹಾಸನದಿಂದ, ಜಗದಾಂಬಿಕಾ ಹಂಸವೇಣಿಯಿಂದ, ಮಾಲಾ ಮಾಚೋಹಳ್ಳಿಯಿಂದ, ಈ ಎಲ್ಲರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಏನು ಉತ್ತರ ಅನ್ನೋದಾದ್ರೆ, ಓಹೋ ಚೆನ್ನೆ ಚೆನ್ನೆ. ಯಾವ ಚಿತ್ರದ್ದು? ಸ್ಪರ್ಶ ಚಿತ್ರದ ಗೀತೆ ಇದಾಗಿತ್ತು. ಸಾಹಿತ್ಯ ಕಲ್ಯಾಣ ಅವರದ್ದು, ಸಂಗೀತ ಹಂಸಲೇಖ ಅವರದ್ದು ಚಿತ್ರ, ಹಾಗೂ ಹರಿಹರನ್ ಅವರು ಈ ಗೀತೆಗೆ ಧನಿಯಾಗಿದ್ರು. ಈ ಸಿನಿಮಾದ ಈ ಹಾಡಿಗೆ ಸುನೀಲ್ ಕುಮಾರ್ ದೇಸಾಯಿ ಅವರು ಕೆ ಕಲ್ಯಾಣ ಅವರೇ ಸಾಹಿತ್ಯವನ್ನ ಬರಿಬೇಕು ಅಂತ ಪಟ್ಟು ಹಿಡಿದು ಕೂತಿದ್ರು. ಯಾಕಂದ್ರೆ ನಮ್ಮೂರ ಮಂದಾರೆ ಹೂವೆ ಸಿನಿಮಾದ ಸಾಹಿತ್ಯ ಅವರಿಗೆ ತುಂಬಾ ಹಿಡಿಸಿತ್ತು, ಕೆ ಕಲ್ಯಾಣ ಅವರ ಸಾಹಿತ್ಯ. ಅನ್ಫಾರ್ಚುನೇಟ್ಲಿ ಈ ಸಿನಿಮಾ ರೆಕಾರ್ಡಿಂಗ್, ರೀರೆಕಾರ್ಡಿಂಗ್ ಹಾಡುಗಳ ರೆಕಾರ್ಡಿಂಗ್ ಸಮಯದಲ್ಲಿ ಕಲ್ಯಾಣ್ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಬೆಡ್ ರೆಸ್ಟಲ್ಲಿ ಇರ್ತಾರೆ ಕನಿಷ್ಠ ಒಂದು ತಿಂಗಳವರೆಗೂ ಕೂಡ. ಕಾಲ್ ಚಾಚಿಕೊಂಡು ಇರಬೇಕಾಗಿರುತ್ತೆ ಸುಮಾರು ದಿನಗಳು. ಸುನೀಲ್ ಕುಮಾರ್ ದೇಸಾಯಿ ಅವರು ಕಲ್ಯಾಣ್ ಅವರ ಮನೆಗೆ ಹೋಗಿ ಬೆಳಗ್ಗೆ ರಾತ್ರಿ, ಬೆಳಗ್ಗೆ ಮಧ್ಯಾಹ್ನ, ಹೀಗೆ ಹತ್ರ ಒಂದು 20 ದಿನ ಓಡಾಟ ಮಾಡಿ ಅವರು ಅದೇ ಸ್ಥಿತಿಯಲ್ಲಿ ಇದ್ರೂ ಕೂಡ ಹಾಡಿಗೆ ಸಾಹಿತ್ಯವನ್ನು ಅವರಿಂದಾನೇ ಬರೆಸ್ತಾರೆ. ಬೆಂಗಳೂರಿನ ಪ್ರಸಾದ್ ಸ್ಟುಡಿಯೋಲಿ ಈ ಹಾಡಿನ ರೆಕಾರ್ಡಿಂಗ್ ಆಗುತ್ತೆ. ರೆಕಾರ್ಡಿಂಗ್ಗೆ ಚಿತ್ರ ಅವರು ಹಾಗೆ ಹರಿಹರನ್ ಅವರು ಬಂದಿರ್ತಾರೆ. ಕಲ್ಯಾಣ್ ಅವರ ಗುರುಗಳು ಹಂಸಲೇಖ ಅವರೇ ಈ ಹಾಡಿಗೆ ಸಂಗೀತವನ್ನು ಸಂಯೋಜನೆ ಮಾಡಿರ್ತಾರೆ. ರೆಕಾರ್ಡಿಂಗ್ ಟೈಮಲ್ಲಿ ಒಂದಷ್ಟು ಸಾಲುಗಳ ಬದಲಾವಣೆ ಆಗಬೇಕಾಗುತ್ತೆ ಚರಣದಲ್ಲಿ. ಆಗ ಹಂಸಲೇಖ ಅವರು ಹೇಳ್ತಾರೆ ಸುನೀಲ್ ಕುಮಾರ್ ಅವರಿಗೆ, ಆ ಕಲ್ಯಾಣ್ ಅವ್ರಿಗೆ ಕಾಲ್ ಮಾಡಿ ಈ ಥರ ಒಂದಷ್ಟು ಚೇಂಜಸ್ ಬೇಕು, ಆ ಸಾಲುಗಳನ್ನು ಬದಲಾಯಿಸಿ ಕೊಡಿ ಅಂತ ಕಲ್ಯಾಣ್ ಅವ್ರಿಗೆ ಕೇಳಿ ಅಂತ ಹೇಳ್ತಾರೆ. ಇಮಿಡಿಯೇಟ್ ಆಗಿ ಸುನೀಲ್ ಕುಮಾರ್ ದೇಸಾಯಿ ಅವರು ಕಾಲ್ ಮಾಡಿ ಕಲ್ಯಾಣ್ ಅವ್ರನ್ನ ಕೇಳ್ತಾರೆ, ಹಂಸಲೇಖ ಸರ್ ಒಂದಷ್ಟು ಲೈನ್ನ ಚೇಂಜ್ ಮಾಡಬೇಕು ಅಂತಂದರೆ ದಯವಿಟ್ಟು ಚೇಂಜ್ ಮಾಡಿ ಕಳಿಸ್ಕೊಡ್ಬಹುದಾ ಅಂತ. ಹಾಗೆಯೇ ಮೈಕ್ ಮುಂದೆ ಈಗಾಗಲೇ ಸಿಂಗರ್ಸ್ಗಳು ನಿಂತಿದ್ದಾರೆ, ಸೊ ಬೇಗ ಮಾಡಿಕೊಡಿ ಅಂತಾರೆ. ಸೊ ಫೋನಲ್ಲೇ ಕಲ್ಯಾಣ್ ಅವರು ಲೈನ್ಗಳನ್ನ ಚೇಂಜ್ ಮಾಡಿ ಕಳಿಸ್ಕೊಡ್ತಾರೆ. ಹಂಸಲೇಖ ಅವರೇ ದೊಡ್ಡ ಎಂಥ ಸಂಗೀತಕಾರರು, ಎಂಥ ಸಾಹಿತಿಗಳು, ಎಂಥ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತ ನಮಗೆ ಗೊತ್ತು. ಅಂಥದ್ರಲ್ಲೂ ಕೂಡ ಈಗ ಯಾರಾದರೂ ಬರ್ತಿದ್ದಾರೆ ಅಂದರೆ ಆ ಹಾಡಿನ ಚೇಂಜಸ್ಗಳನ್ನು ಕೂಡ ಅವರೇ ಮಾಡಲಿ ಅಂತ ಯಾವ ರೀತಿ ಅದನ್ನು ಆಪರ್ಚುನಿಟಿ ಕೊಟ್ಟರು ನೋಡು ನೋಡಿ. ನಮ್ಮ ಜೊತೆ ಕೆಲಸ ಮಾಡೋರಿಗೆ ಎಷ್ಟು ಫ್ರೀಡಮ್ ಕೊಡ್ತಾರೆ, ಎಷ್ಟು ಎನ್ಕರೇಜ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತಲೇ ಅನ್ನಬಹುದು. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಯಾವ ಪ್ರಶ್ನೆ? ಎಸ್ಪಿಬಿ ಅವರು ಹಾಗೂ ರಾಜೇಶ್ ಕೃಷ್ಣನ್ ಅವರು ಜೊತೆಯಾಗಿ ಹಾಡಿದಂಥ ಮೊದಲ ಕನ್ನಡ ಡುಯೆಟ್ ಯಾವುದು? ಎಸ್ಪಿಬಿ ಅವರು ಹಾಗೆ ರಾಜೇಶ್ ಕೃಷ್ಣನ್ ಅವರು ಜೊತೆಯಾಗಿ ಹಾಡಿದಂಥ ಮೊದಲ ಕನ್ನಡ ಡುಯೆಟ್ ಯಾವುದು?

ಎಸ್ ಪಿ ಬಿ ಅವರು ಹಾಗೂ ರಾಜೇಶ್ ಕೃಷ್ಣ ಅವರು ಕನ್ನಡದಲ್ಲಿ ಹಾಡಿದಂತಹ ಮೊದಲ ಡ್ಯುಯೆಟ್ ಯಾವುದು ಅಂತ ಕೇಳಿದ್ದೆ, ಅವರಿಬ್ಬರು ಒಟ್ಟಿಗೆ ಹಾಡಿದಂತಹ ಡ್ಯುಯೆಟ್. ಈ ಪ್ರಶ್ನೆಗೆ ಯಾರು ಕೂಡ ಸರಿಯಾದ ಉತ್ತರವನ್ನು ಕಲ್ಸ್ಕೊಟ್ಟಿಲ್ಲ, ಹೋದ ವಾರ ಕೂಡ ಯಾರು ಕಲ್ಸ್ಕೊಟ್ಟಿರಲ್ಲ. ಇದು ಹೋದ ವಾರದಿಂದ ಈ ವಾರಕ್ಕೆ ಪುಷ್ ಆಗಿ ಬಂದಂತಹ ಪ್ರಶ್ನೆ. 1993 ತೆರೆಕಂಡಂತಹ ಆನಂದ ಜ್ಯೋತಿ ಸಿನಿಮಾದ ಹಾಡು ಇದಾಗಿತ್ತು. ಯಾವ ಹಾಡು? ಕಣ್ಣಿಗೆ ಕಾಣುವ ಅನ್ನೋ ಗೀತೆ ಇದಾಗಿತ್ತು. ಸರೋಜರಾವ್ ಅವರ ಮಾಂಗಲ್ಯ ಮಾಲೆ ಕಾದಂಬರಿ ಆಧಾರಿತ ಸಿನಿಮಾ ಆಗಿತ್ತು. ಶಿವಣ್ಣ ಗುರುದತ್ತ ಸುಧಾರಾಣಿ ಅವರು ಈ ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಕಣ್ಣಿಗೆ ಕಾಣುವ ಅನ್ನೋ ಹಾಡನ್ನ ಹಾಡೋದಕ್ಕೆ ಸ್ಟುಡಿಯೋಗೆ ಎಸ್ ಪಿ ಬಿ ಸರ್ ಬಂದಿರ್ತಾರೆ. ಡೈರೆಕ್ಟರ್ ಅವರು ಎರಡು ವಾಯ್ಸ್ ಅಲ್ಲಿ ನೀವೇ ಹಾಡ್ಬಿಡಿ ಸರ್ ಅಂತ ಕೇಳ್ತಾರೆ. ರಾಜೇಶ್ ಅವರು ಆ ಹಾಡಿಗೆ ಟ್ರ್ಯಾಕ್ ಅನ್ನ ಹಾಡಿರ್ತಾರೆ. ಆ ಟ್ರ್ಯಾಕ್ ಅನ್ನ ಕೇಳಿ ನಾನು ಹಾಡೋದಕ್ಕೂ ಈ ಟ್ರ್ಯಾಕ್ ಅಲ್ಲಿ ಇರೋದಕ್ಕೂ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ, ಹಾಗಾಗಿ ನೀವು ನನಗೆ ಸ್ಟ್ರೈನ್ ಅನ್ನ ಕಮ್ಮಿ ಮಾಡಿ ಒಬ್ರು ವರ್ಷನ್ಗೆ ಹಾಡ್ತೀನಿ, ಬೇಕಾದ್ರೆ ಗುರುದತ್ಗಾದ್ರೂ ರಿಟೈನ್ ಮಾಡ್ಕೊಳ್ಳಿ, ಇಲ್ಲ ಶಿವಣ್ಣಂಗೆ ಹಾಡಿ ಅಂದ್ರೆ ಅವ್ರಿಗೂ ಕೂಡ ಹಾಡ್ತೀನಿ, ಬಟ್ ಒಂದು ವರ್ಷನು ರಾಜೇಶ್ ಅವರು ಏನು ಹಾಡಿದ್ದಾರೆ ಅದನ್ನೇ ರಿಟೈನ್ ಮಾಡ್ಕೊಳ್ಳಿ ಅಂತಾರೆ. ಸಾಹಿತ್ಯ ಬರ್ಕೊಂಡು ಹಾಡೋದಕ್ಕೆ ಹೋಗ್ತಾರೆ, ಶಿವರಾಜ್ ಕುಮಾರ್ ಅವರಿಗೆ ಎಸ್, ಗುರುದತ್ ಅವ್ರ ಲೈನ್ಗಳಿಗೆ ಜಿ ಅಂತ ನೋಟ್ ಮಾಡ್ಕೊಂಡಿರ್ತಾರೆ.

ಟ್ರ್ಯಾಕ್ ಕೇಳಿಸ್ಕೊಂಡು ಹಾಡಬೇಕಾದ್ರೆ ಒಂದು ನಿಮಿಷ ಟ್ರ್ಯಾಕನ್ನು ಆಫ್ ಮಾಡಿರಿ, ಯಾಕಂದರೆ ನನಗೆ ನಾನು ಹಾಡ್ತಾ ಇದ್ದೀನಾ ಇಲ್ಲ ರಾಜೇಶ್ ಹಾಡ್ತಾ ಇದ್ದಾರಾ ಗೊತ್ತಾಗ್ತಾನೆ ಇಲ್ಲ, ತುಂಬ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಎಸ್ ಪಿ ಬಿ ಸರ್ ಹೇಳಿದ್ರಂತೆ. ನಮಗೆ ಗೊತ್ತು ಎಸ್ ಪಿ ಬಿ ಅವರ ವಾಯ್ಸು ಹಾಗೆ ರಾಜೇಶ್ ಕೃಷ್ಣನ್ ಅವರ ವಾಯ್ಸು ಎಷ್ಟು ಸಿಮಿಲರ್ ಅಂತ. ಸೊ ಎಷ್ಟೊಂದು ಜನ ಅಲ್ಲ ಎಲ್ಲರ ಉತ್ತರ ತಪ್ಪಾಗಿದೆ. ಈ ಪ್ರಶ್ನೆಗೆ ಉತ್ತರ 1993 ತೆರೆಗಂಡಂತಹ ಅನಂತ ಜ್ಯೋತಿ ಸಿನಿಮಾದ ಕಣ್ಣಿಗೆ ಕಾಣು ಅನ್ನೋ ಗೀತೆ. ಈಗ ಅದೇ ಗೀತೆ ನಿಮಗಾಗಿ ಮೂಡ್ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು ಎಸ್ ಪಿ ಬಿ ಹಾಗೂ ರಾಜೇಶ್ ಅವರು ಒಟ್ಟಿಗೆ ಹಾಡಿದಂಥ ಮೊದಲ ಕನ್ನಡದ ಡ್ಯುಯೆಟ್ ಹಾಡು.

ಕಾರ್ಯಕ್ರಮ ಅಕ್ಷರಶಃ ಸಖತ್ತಾಗಿತ್ತು. ಅತ್ಯುತ್ತಮ ಮಾಹಿತಿ ನಮಗೆ ಸಿಕ್ತು. ಎಲ್ಲೆಲ್ಲಿಂದ ಹುಡ್ಕೊಂಡು ಬರ್ತೀರಾ ಇಂಥ ಇನ್ಫಾರ್ಮೇಶನ್ಗಳಂತ ಸಂದೇಶವನ್ನು ಕಳಿಸ್ಕೊಡಿದಿರಾ, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕಾಗಿ. ಕಾರ್ಯಕ್ರಮ ಚೆನ್ನಾಗಿತ್ತು, ಹಾಡುಗಳು ಚೆನ್ನಾಗಿತ್ತು. ಒಂದು ವಾರದಿಂದ ಈ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನಮ್ಮನ್ನು ಕಾಯಿಸಿದ್ರಿ ಅಲ್ವಾ ಸರ್, ಅಂದರೂ ಕೂಡ ಕಾದಿದ್ರಲ್ಲೂ ಮಜಾ ಇತ್ತು ಅಂತ ಸಂದೇಶ ಕಳಿಸ್ಕೊಡಿದ್ರೆ ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಇಷ್ಟೊತ್ತು ಹೊಂಬಿಸಿಲಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಶುಭ ಸಂಜೆ ಸಮಯ 4 ಗಂಟೆಗೆ ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗುಲ್ಮೊಹರೆನ ಶುರು ಮಾಡುವಂತಹ ಸಮಯ. ಗುಲ್ಮೊಹರೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರದ ಬಗ್ಗೆ ಮಾತಾಡ್ತಾ ಸಾಗಣ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಆಯ್ತಾ? ಏನು ವಿಷಯ? ನಾವು ಅಡುಗೆ ಮಾಡೋದನ್ನ ಕಡಿಮೆ ಮಾಡ್ಕೊಂಡಿದೀವ ಅಥವಾ ಅಡುಗೆ ಮಾಡುವ ಅವಶ್ಯಕತೆಯನ್ನೇ ಕಡಿಮೆ ಮಾಡ್ಕೊಂಡಿದೀವ? ಒಂದು ಕಾಲದಲ್ಲಿ ಮನೆಯಲ್ಲಿ ಊಟ ಮಾಡಬೇಕು ಅಂದರೆ ಅಡುಗೆ ಮನೆಗೆ ಹೋಗಬೇಕಿತ್ತು. ಏನು ಮಾಡಬೇಕು, ಯಾವ ತರಕಾರಿ ಇದೆ, ಎಷ್ಟು ಜನ ಊಟ ಮಾಡ್ತಾರೆ, ಇವತ್ತಿನ ಊಟಕ್ಕೆ ಏನು ಮಾಡೋದು, ಅನ್ನ ಸಾರು ಪಲ್ಯ ಮಜ್ಜಿಗೆ, ಹೀಗೆ ಮನೆಯಲ್ಲೇ ಒಂದು ಚಿಕ್ಕ ಡಿಸಿಷನ್ ಪ್ರೊಸೆಸ್ ನಡೀತಾ ಇತ್ತು. ಆದರೆ ಈಗ ಹಸುವಾದರೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗಿರೋದಿಲ್ಲ, ಮನಸ್ಸಿರೋದೂ ಇಲ್ಲ, ಸಮಯನೂ ಇರೋದಿಲ್ಲ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ಊಟದ ಆಯ್ಕೆಗಳು ನಮ್ಮ ಸಿದ್ಧತೆಗಳಾಗುತ್ತೆ. ಮುಂಚಿನ ಥರ ಈಗ ನಾವು ಕಾಯುವಂಥ ಅವಶ್ಯಕತೆ ಇಲ್ಲ. ತರಕಾರಿ ಇದೆಯಾ, ಎಷ್ಟು ಜನ ಇದ್ದಾರೆ, ಏನಿದ್ದಾರೆ, ಏನು ಲೆಕ್ಕ ಹಾಕೋ ಹಾಗೆ ಇಲ್ಲವೇ ಇಲ್ಲ. ಕಾರಣ ಏನು? ಆನ್ಲೈನಲ್ಲಿ ಆ್ಯಪ್ಗಳು ಬಂದಿದೆ. ಎವ್ರಿಥಿಂಗ್ ಇಸ್ ಮೇಡ್ ಸಿಂಪ್ಲರ್ ಫಾರ್ ಅಸ್. ಈ ಆನ್ಲೈನ್ ಫುಡ್ ಡೆಲಿವರಿ, ಆನ್ಲೈನಲ್ಲಿ ಊಟಗಳು ಸಿಗೋದು ನಮ್ಮ ಜೀವನನ ಸುಲಭ ಮಾಡಿದೆಯಾ? ಖಂಡಿತವಾಗ್ಲೂ ಮಾಡಿದೆ. ಆದರೆ ಅದರ ಜೊತೆಗೆ ನಮ್ಮ ಅಡುಗೆ ಮಾಡುವಂಥ ಅಭ್ಯಾಸನ ಬದಲಾಯಿಸಿದೆ ಅಂತ ನನಗನ್ಸುತ್ತೆ. ನಿಮ್ಗನ್ಸುತ್ತಾ? ಬದಲಾಗಿಲ್ಲ ಅಂತಲೂ ಅನ್ಸುತ್ತೆ. ನಿಮಗೇನನ್ಸುತ್ತೆ? ಮನೆಯ ಊಟದ ಮಹತ್ವ ಬದಲಾಗಿದೆಯಾ? ಊಟ ಮಾಡೋ ಸಮಯ ಬದಲಾಗಿದೆಯಾ? ಒಂದು ಕಾಲದಲ್ಲಿ ಇವತ್ತು ಮನೆಯಲ್ಲಿ ಏನು ಅಡುಗೆ ಅಂತ ಕೇಳೋ ಪ್ರಶ್ನೆ ಇತ್ತು. ಇವತ್ತು ಏನು ತಿನ್ನೋಣ, ಏನು ಆರ್ಡರ್ ಮಾಡೋಣ ಅನ್ನೋ ಪ್ರಶ್ನೆ ಜಾಸ್ತಿ ಆಗಿದೆ. ಇದು ಒಳ್ಳೆ ಬದಲಾವಣೆನಾ, ಅಥವಾ ಅಗತ್ಯದ ಬದಲಾವಣೆನಾ, ಅಥವಾ ನಿಧಾನವಾಗಿ ನಮ್ಮ ಮನೆಯ ಅಡುಗೆ ಅಥವಾ ನಮ್ಮ ಅಡುಗೆ ಮನೆಯ ಸಂಸ್ಕೃತಿಯಿಂದ ನಾವು ದೂರ ಆಗ್ತಾ ಇದೀವ? ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು? ಆನ್ಲೈನ್ನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮ ಅಡುಗೆ ಮತ್ತು ಊಟದ ಅಭ್ಯಾಸವನ್ನು ಬದಲಾಯಿಸಿದೆಯಾ ಅನ್ನೋದು ನನ್ನ ಪ್ರಶ್ನೆ. ನಿಮಗೆ ಅನಿಸುತ್ತೆ ಹಂಚ್ಕೊಳ್ಳಿ. ಉತ್ತರನ ವಾಟ್ಸ್ಆಪ್ ಸಂಖ್ಯೆ 9408090103, ಅಥವಾ ಕರೆ ಮಾಡಿ ಉತ್ತರ ಕೊಡೋದಾದರೆ ದೂರವಾಣಿ ಸಂಖ್ಯೆ 0802228121206ಕ್ಕೆ ಕರೆ ಮಾಡಿ.

0: ಗುಲ್ಮೋಹರ್ ಕೇಳ್ತಾ ಇದ್ರ. ಗುಲ್ಮೋಹರ್ ಅಲ್ಲಿ ನಿಮ್ ಸತಿ ಆಗಿರೋದು ನಿಮ್ಮನೆ ಮಾತು ಅರ್ಜೆ ಮಂಜುನಾಥ್. ಆನ್ಲೈನಲ್ಲಿ ಊಟ ಆರ್ಡರ್ ಮಾಡೋದು ನಮ್ಮ ಅಡುಗೆ ಮತ್ತು ಊಟದ ಅಭ್ಯಾಸವನ್ನ ಬದಲಾಯಿಸಿದೆಯಾ ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಮನೆಯಲ್ಲಿ ಏನಡುಗೆ ಅನ್ನೋ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಮಾಯ ಆಗಿದೆ ಅಲ್ವಾ? ಒಂದು ಕ್ಷಣಕ್ಕೆ ನಿಮ್ಮ ಬಾಲ್ಯದ ದಿನಗಳನ್ನು ನೆನಪಾಡ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಮನೆಯಿಂದ ಅಡುಗೆ ಮನೆಗೆ ಏನಾದರೂ ವಾಸನೆ ಬರ್ತಾ ಇತ್ತು. ಅಪ್ಪ ಅಮ್ಮ ಅಜ್ಜಿ ಯಾರಾದರೂ ಅಡುಗೆ ಮಾಡ್ತಾ ಇದ್ರು. ಮಧ್ಯಾಹ್ನಕ್ಕೆ ಏನು ಮಾಡಬೇಕು ಅನ್ನೋದು ಮನೆಯಲ್ಲೇ ನಿರ್ಧಾರ ಆಗ್ತಿತ್ತು. ಇವತ್ತು ಯಾವ ಸಾಂಬಾರು ಮಾಡೋಣ, ತರಕಾರಿ ಇದೆಯಾ, ಪಲ್ಯ ಮಾಡೋಣ, ಇದೊಂದು ರೆಗ್ಯುಲರ್ ರುಟೀನ್ ಆಗಿಬಿಟ್ಟಿತ್ತು. ಆದರೆ ಈಗ ನಮ್ಮಲ್ಲಿ ಎಷ್ಟು ಜನರಿಗೆ ಪ್ರತಿದಿನ ಅಡುಗೆ ಮಾಡೋ ಪ್ಲಾನ್ ಇರುತ್ತೆ? ಇವತ್ತೇನು ಮಾಡೋದು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಯಕ್ಷ ಪ್ರಶ್ನೆನೇ. ಆ ಪ್ರಶ್ನೆಗೆ ಕೆಲವೊಮ್ಮೆ ಉತ್ತರನೇ ಸಿಗೋದಿಲ್ಲ. ಆಗ ಮತ್ತೊಂದು ಪ್ರಶ್ನೆ ಎದುರಾಗತ್ತೆ, ಏನು ಏನಾದರೂ ಹೊರಗಡೆಯಿಂದ ತರಿಸ್ಕೊಳ್ಳೋಣವಾ ಅನ್ನೋದು. ಅದು ತಪ್ಪೇನಿಲ್ಲ, ಎಲ್ರಿಗೂ ಕೆಲಸ ಇದೆ, ಸಮಯದ ಕೊರತೆ ಇದೆ, ಕೆಲವೊಮ್ಮೆ ದಣಿವಾಗಿರುತ್ತೆ. ಆದರೆ ಪ್ರಶ್ನೆ ಬೇರೆ, ನಾವು ಸಮಯ ಉಳಿಸ್ಕೊಳ್ಳೋದಕ್ಕೆ ಹೊರಗಿಂದ ಊಟ ತರಿಸ್ಕೋತಾ ಇದ್ದೀವ ಅಥವಾ ನಿಧಾನವಾಗಿ ಅಡುಗೆ ಮಾಡುವಂಥ ಅಭ್ಯಾಸವನ್ನೇ ಕಳ್ಕೋತಾ ಇದ್ದೀವ? ಇವತ್ತು ಮನೆ ಅಡುಗೆ ಕಮ್ಮಿ ಆಗ್ತಾ ಇರೋದಕ್ಕೆ ನಿಜವಾದ ಕಾರಣ ಸಮಯದ ಕೊರತೆನ ಅಥವಾ ಆಯ್ಕೆಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ. ಆನ್ಲೈನಲ್ಲಿ ಎಷ್ಟೊಂದು ಪ್ಲಾಟ್ಫಾರ್ಮ್ಗಳಿದೆ ನಮಗೆ ಫುಡ್ನ ಡೆಲಿವರಿ ಮಾಡೋದಕ್ಕೆ. ನಮ್ಮ ಸ್ನೇಹಿತರೊಬ್ರು ಮಾತಾಡೋದಕ್ಕೆ ಲೈನ್ನಲ್ಲಿದ್ದಾರೆ, ಮಾತಾಡ್ಸೋಣ. ನಮಸ್ಕಾರ.
1: ನಮಸ್ಕಾರ ಸರ್.
0: ಎಲ್ಲಿಂದ ಮಾತಾಡ್ತಾ ಇರೋದು ಮೇಡಮ್?
1: ಸರ್, ನಾನು ಅರ್ಶನ್ ಕುಂಟೆಯಿಂದ ಸರ್ ಮಾತಾಡ್ತಿರೋದು.
0: ತಮ್ಮ ಹೆಸರು?
1: ಉಮಾದೇವಿ.
0: ಉಮಾದೇವಿ ಅವರೇ, ಇವತ್ತು ಅಡುಗೆ ಮಾಡುವ ಸಂಪ್ರದಾಯ ಪದ್ಧತಿಯನ್ನ ಕಳ್ಕೊತಾ ಇದೀವ, ಆನ್ಲೈನ್ ಆರ್ಡರ್ ಅನ್ನೋ ಆಪ್ಷನ್ ಬಂದಾಗಿದ್ದ.
1: ಇವಾಗ ನಾವು ಅಡುಗೆ ಸಂಪ್ರದಾಯಗಳನ್ನ ಖಂಡಿತ ಕಡಿಮೆ ಮಾಡ್ಕೋತಾ ಇದೀವಿ ಸರ್. ಯಾಕೆಂದ್ರೆ ಇವಾಗ ಆನ್ಲೈನ್ ಬಂದ್ಬಿಟ್ಟು ಅಯ್ಯೋ ಏನು ಅಡುಗೆಗಳು ಬಗ್ಗೆನೆ ಮರ್ತು ಹೋಗ್ತಾ ಇದ್ರೆ ಈಗೆಲ್ಲ. ಇವಾಗಿನ ಮಕ್ಕಳು ಕೂಡ ಅಷ್ಟೇನೆ, ದೊಡ್ಡವರು ಅಷ್ಟೇನೆ. ಯಾಕೆ ಸಮಯ ಇನ್ನೊಂದೇನಂದ್ರೆ ಸರ್, ನೀವ್ ಹೇಳಿದಾಗ ನಾನು ಇನ್ನೂ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಇವಾಗಿನ ಸಮಯನೂ ಹಾಗೆ ಇದೆ ಸರ್. ಕೆಲವರಿಗೆ ಏನಂದ್ರೆ, ಹಿಂದೆ ಆದ್ರೆ ಎಲ್ಲಾ ಗೃಹಿಣಿಯರು ಮನೇಲಿ ಇರ್ತಿದ್ರು.
0: ಹೌದು.
1: ಅವ್ರೇನ್ ಮಾಡ್ತಿದ್ರು, ಓ ಇಂಥ ಮಕ್ಕಳಿಗೆ ಇಂಥದೇ ಅಡುಗೆ ಮಾಡಾಕ್ಬೇಕು, ಇಂಥದೇ ತಿಂಡಿ ಮಾಡಾಕ್ಬೇಕು ಅಂದಾಗ ಅದನ್ನ ಅವರು ಬಂದು ಪ್ರೀತಿಯಿಂದ ತಿಂತಾ ಇದ್ರು. ಇವಾಗ ಇನ್ನೊಂದೇನಂದ್ರೆ, ಇವಾಗ ಎಲ್ಲರೂ ಹೊರಗಡೆ ಕೆಲ್ಸಕ್ಕೆ ಹೋಗಕ್ ಶುರು ಮಾಡ್ಬಿಟ್ಟಿದ್ದಾರೆ. ಹಲೋ.
0: ಹೌದು ಹೌದು, ಹೇಳಿ ಹೇಳಿ.
1: ಆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಇಲ್ಲಿ ಬೆಳಗ್ಗೆ ಇದ್ರೆ ಮಕ್ಕಳಿಗೆ ಮತ್ತೆ ಯಜಮಾನರಿಗೆ ಪ್ರತಿಯೊರ್ಗು ಮಾಡಿ ಕಳಿಸ್ಬೇಕು. ಹೊರಗಡೆ ಒತ್ತಡ ಜಾಸ್ತಿ ಆದಾಗ ಕೆಲವು ಸರಿ ಕೆಲವ್ರಿಗೆ ಅನ್ಸುತ್ತೆ, ಅಯ್ಯೋ ಯಾರಪ್ಪ ಮಾಡ್ತಾರೆ ಇದನ್ನ, ಏನಕ್ ಮಾಡ್ಬೇಕು ಇವತ್ತು, ಇವತ್ತು ನನಗೂ ರೆಸ್ಟ್ ಬೇಕು, ಬಂದ್ಬಿಟ್ಟು ಆರ್ಡರ್ ಮಾಡ್ಕೊಂಡ್ ಬಿಡೋಣ ಅಂತಾರೆ. ಬಟ್ ಆರ್ಡರ್ ಮಾಡ್ಕೊಂಡು ತಿನ್ಬಹುದು ಸರ್, ಬಟ್ ಅದರಿಂದ ಏನಂದ್ರೆ ಆರೋಗ್ಯ ತುಂಬಾ ಕೆಡುತ್ತೆ, ಭಾರಿ ಕೆಡುತ್ತೆ ಆರೋಗ್ಯ. ಯಾಕೆಂದ್ರೆ ನಾವ್ ಮನೇಲಿ ಏನೋ ಒಂದ್ ಮಾಡ್ಕೊಂಡು ತಿಂದ್ರೆ ಅದಕ್ಕಿರುವಂತ ಒಂದು ಇದಕ್ಕ ರುಚಿ ಮತ್ತೆ ಆರೋಗ್ಯದ ಬಗ್ಗೆ ಇರೋ ಇದು ಕಾಳಜಿಗೂನು ಈ ಹೊರಗಡೆ ನಾವು ತಿನ್ನುವಂತದಕ್ಕೂ ವ್ಯತ್ಯಾಸ
0: ಇರುತ್ತೆ. ಹೌದು.
1: ಆಮೇಲೆ ಇನ್ನೊಂದೇನಂದ್ರೆ, ಇವಾಗ ಇನ್ನೊಂದ್ ಮಾಡಿದ್ದಾರೆ, ಈಗ ಈಗ ಇಷ್ಟೆಲ್ಲ ಆರ್ಡರ್ ಮಾಡ್ತಾರಲ್ವಾ ಸರ್, ಇವಾಗ ನಾವು ಮದ್ವೆ ಮನೆಗಳಿಗೆ ಹೋದ್ರು ಕೂಡ ಕೇಟರಿಂಗ್ ಎಲ್ಲ ಮಾಡಿಸ್ತಾರೆ ಎಲ್ಲಾನು.
0: ಹೌದೌದು.
1: ಆ ಮಾಡಿಸ್ದಾಗ ಅದ್ರಲ್ಲಿ ಎಷ್ಟು ವೇಸ್ಟ್ ಆಗುತ್ತೆ ಅನ್ನೋದು ನಾವು ಗಮನಿಸ್ತೀವಲ್ವಾ ಸರ್.
0: ಹೌದೌದು.
1: ನಾವು ಹೊರಗಡೆ ಹೋಗ್ತೀವಿ, ಹೋದಾಗ ಏನಾಗುತ್ತೆ ಅಂದ್ರೆ ಊಟಕ್ಕೆ ಕೂತ್ಕೊಳ್ತಾರೆ, ಅದು ವೆರೈಟಿಗಳು ಬೇಕಾದಷ್ಟು ಮಾಡಿರ್ತಾರೆ, ಅದನ್ನ ಏನ್ ಮಾಡ್ತಾರೆ ಎಲೆ ಸುತ್ತ ಹಾಕ್ದಾಗ ನೋಡ್ತಾ ಕೂತಿರ್ತಾರೆ, ಎಲ್ಲಿವರೆಗೂ ಆ ಫೋಟೋ ಬರೋವರೆಗೂ ತಿನ್ನೋ ಶಾಸ್ತ್ರ ಮಾಡ್ತಾರೆ. ಆಮೇಲೆ ಏನ್ ಮಾಡ್ತಾರೆ, ಎಲ್ಲಾನು ಬಿಟ್ಟು ಹೊರಟು
0: ಹೋಗ್ತಾರೆ.
1: ಇಲ್ಲಿ ಅಡಿದ್ದು ಮಾಡ್ತಿರೋ ವ್ಯಕ್ತಿಗ ಅಡಿಗೆನು ವೇಸ್ಟ್, ಖರ್ಚು ಮಾಡಿರೋ ದುಡ್ಡು ವೇಸ್ಟ್,
0: ಎಲ್ಲ ವೇಸ್ಟ್. ಸೊ ಒಟ್ಟಿನಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡೋದು ಬಂದು ನಮ್ಮ ಊಟದ ಅಭ್ಯಾಸ ಎಲ್ಲವನ್ನ ಬದಲಾಯಿಸಿದೆ ಅನ್ನೋದು ನಿಮ್ಮ ಅಭಿಪ್ರಾಯ?
1: ತುಂಬಾ ಬದಲಾಯಿಸ್ತದೆ ಸರ್, ಭಾರಿ ಬದಲಾಯಿಸ್ತಾ ಇದೆ, ಆನ್ಲೈನ್ ಇಂದ ತುಂಬಾನೇ ಬದಲಾಗ್ತಾ ಇದೆ. ಅದರಿಂದ ಅಂದ್ರೆ ಆನ್ಲೈನ್ ತಪ್ಪು ಅಂತ ಹೇಳಲ್ಲ ಸರ್ ನಾನು, ಯಾಕೆಂದ್ರೆ ಕಾಲ ಬದಲಾಗದಂತೆ ನಾ ಬದಲಾಗ್ಬೇಕು, ಆದ್ರೆ ಅದೊಂದು ಹಿತಿ ಮಿತಿಲಿ ಇದ್ರೆ ಒಳ್ಳೇದು ಅಂತ.
0: ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಧನ್ಯವಾದ. ಹೀಗೆ ಕಾರ್ಯಕ್ರಮ ಕೇಳ್ತಾರೆ, ಕರೆ ಮಾಡೋದಕ್ಕೆ ಧನ್ಯವಾದ.
1: ಓಕೆ ಸರ್, ನಮಸ್ತೆ.
0: ನಮಸ್ತೆ.

0: ಸಮಯ 4:17 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಹಂಪಿಯಿಂದ ಜಾಫರ್ ಅವ್ರು ಹೇಳ್ತಾ ಇದಾರೆ, ಮನೆ ಅಡುಗೆ ಬದಲಾಗಿದೆ, ಅದು ಹೇಗೆ ಅಂದ್ರೆ ನಾವು ಹೇಗೆ ರೂಢಿಸ್ಕೋತೀವೋ ಆ ತರ ಪರಿವರ್ತನೆ ಆಗುತ್ತೆ ಅಂತ ಇದಾರೆ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಹಲೋ, ನಮಸ್ಕಾರ ಸರ್.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾವು ಇಂಡಿ ಸರ್ಕು ಬಂತನಾಳ ಗ್ರಾಮದಿಂದ ಬಸವರಾಜ್ ಹತ್ತಿರ.
0: ಹೇಗಿದ್ದೀರಾ?
1: ಆರಾಮಿದ್ದೀನಿ ಸರ್, ನೀವು?
0: ಆರಾಮಾಗಿದ್ದೀರಿ. ಈಗ ಊಟ ಎಲ್ಲ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಾ ಇದೀವಿ ನಾವು. ಈ ಒಂದು ಪದ್ಧತಿ ಬಂದು ನಾವು ಅಡುಗೆ ಮಾಡುವಂತ ಹವ್ಯಾಸನ ಅಭ್ಯಾಸನ ಕಳ್ಕೊತಾ ಇದೀವ, ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ?
1: ಮನೆಯ ರುಚಿನೇ ಬೇರೆ ಸರ್, ಆನ್ಲೈನ್ ತಂದಿದ್ದೆ ಬೇರೆ ಸರ್. ಹಲೋ,
0: ಹಾ ಕೇಳಿಸ್ತಾ ಇದೆ, ಹೇಳಿ ಹೇಳಿ ಹೇಳಿ. ಆನ್ಲೈನ್ ಇಂದ ಆರ್ಡರ್ ಮಾಡೋದು ನಾವು ಅಡುಗೆ ಮಾಡೋದನ್ನ ಕಮ್ಮಿ ಮಾಡಿಸುತ್ತೆ ಅಂತ ಇದ್ದೀರಾ?
1: ಕಮ್ಮಿ ಕಮ್ಮಿ ಮಾಡ್ಬೇಕ್ರಿ.
0: ಓಕೆ, ಅಂದ್ರೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ? ಆನ್ಲೈನ್ ಅಲ್ಲಿ ಆರ್ಡರ್ ಮಾಡೋದು ತಪ್ಪು ಅಂತೀರಾ?
1: ತಪ್ಪು ಸರ್.
0: ಹೌದಾ? ಈಗ ಎಲ್ಲ ಒಂದ್ ಕಡೆ ಅರ್ಜೆಂಟ್ ಇರುತ್ತೆ, ಅಡುಗೆ ಮಾಡೋದಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಎಮರ್ಜೆನ್ಸಿ ಇದ್ರೆ ಮಾತ್ರ ತರಿಸ್ಬೇಕು, ಇಲ್ದಿದ್ರೆ ಸುಮ್ನೆ ಆರ್ಡರ್ ಮಾಡಬಾರ್ದು, ಮನೆಯಲ್ಲೇ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಓಕೆ, ಕರೆ ಮಾಡಿದಕ್ಕಾಗಿ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ ಇರಿ.
1: ನಮಸ್ಕಾರ.
0: ನಮಸ್ಕಾರ. ಅದೇ ಜಾಫರ್ ಅವರ ಮೆಸೇಜ್ ಅನ್ನ ಮುಂದುವರ್ಸೋಣ. ಹೇಗೆ ರೂಢಿಸ್ಕೋತೀವಿ ಆ ತರ ಪರಿವರ್ತನೆ ಆಗುತ್ತೆ. ಕೆಲವರಿಗೆ ಮನೆ ಊಟ ಬಿಟ್ಟು ಬೇರೆ ಊಟ ಮಾಡೋದಕ್ಕೆ ಆಗೋದೇ ಇಲ್ಲ, ಕೆಲವೊಬ್ಬರಿಗೆ ಹೊರಗಿನ ಊಟ ಲೇಸು ಅಂತಾರೆ. ಮನೆಯಲ್ಲಿ ಸಾರಿನ ಒಗ್ಗರಣೆ ಕೊಡಬೇಕಾದ್ರೆ ಅಡುಗೆ ಮನೆಯಲ್ಲಿ ಘಮಘಮ ಅಂತ ಎಂಥ ಸ್ಮೆಲ್ ಬರ್ತಾ ಇತ್ತು, ಆದರೆ ಈಗ ಆ ಥರ ಕಂಡು ಬರ್ತಾ ಇಲ್ಲ. ನನ್ನ ಪ್ರಕಾರ ಮನೆ ಅಡುಗೆನೆ ಲೇಸು ಅಂತ ಇದ್ದಾರೆ. ಸೊ ಈ ಆನ್ಲೈನಲ್ಲಿ ಆರ್ಡರ್ ಮಾಡೋದು ಬಂದ ಮೇಲೆ ನಮ್ಮ ಊಟದ ಅಭ್ಯಾಸ ಕಂಪ್ಲೀಟ್ ಆಗಿ ಬದಲಾಗಿದೆ ಅಂತ ಇದ್ದಾರೆ ಇವರು. ಈಗ ಅಡುಗೆ ಅನ್ನೋದು ಕೆಲಸ ಆಗ್ಬಿಟ್ಟಿದೆಯಾ? ಒಂದು ಕಾಲದಲ್ಲಿ ಅಡುಗೆ ಮಾಡೋದು ಅಂದರೆ ಅದು ಒಂಥರ ಒಂದು ದಿನಚರಿಯ ಭಾಗ, ಮ್ಯಾಂಡೇಟ್ರಿ, ಅದನ್ನು ಮಾಡಲೇಬೇಕಾಗಿತ್ತು. ಈಗ ಅಡುಗೆ ಮಾಡೋದು ಒಂದಷ್ಟು ಜನಕ್ಕೆ ಹೆಚ್ಚುವರಿ ಅಡಿಷ್ನಲ್ ಕೆಲಸ ಅನ್ಬಹುದು. ಬೆಳಗ್ಗೆದ್ದು ಕೆಲಸಕ್ಕೆ ಹೋಗಬೇಕು, ಮನೆ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಮತ್ತೆ ಮನೆಗೆ ಬಂದು ಸಂಜೆ ಅಡುಗೆ ಮಾಡಬೇಕು. ಆಗ ಸಹಜವಾಗಿ ಪ್ರಶ್ನೆ ಹುಟ್ಕೊಳ್ಳುತ್ತೆ, ಇಷ್ಟೆಲ್ಲ ಕೆಲಸದ ನಡುವೆ ಮತ್ತೆ ಅಡುಗೆ ಮಾಡಬೇಕಾ? ಇಲ್ಲಿ ಆನ್ಲೈನ್ ಊಟ ಆರ್ಡರ್ ಮಾಡುವಂಥ ಸೌಲಭ್ಯ ಒಂದು ಪರಿಹಾರವಾಗಬಹುದು. ಆದರೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ, ಅಡುಗೆ ಮಾಡೋದು ನಿಜವಾಗ್ಲೂ ಕಷ್ಟನಾ? ಅಥವಾ ನಾವು ಅಡುಗೆಗೆ ಬೇಕಾದಂಥ ಸಮಯ ಮತ್ತು ತಾಳ್ಮೆನ ಕಳ್ಕೊಂಡಿದ್ದೀವ? ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂದರೆ, ಮನೆಯಲ್ಲೇ ಅಡುಗೆ ಮಾಡೋದಕ್ಕೆ ಬೇಕಾದ ಪದಾರ್ಥಗಳಿಗಿಂತ ಊಟದ ಆಯ್ಕೆಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ನಾವು ಜಾಸ್ತಿ ಸಮಯ ಕೊಡ್ತಾ ಇದ್ದೀವ. ಏನು ಮಾಡೋದು ಅನ್ನೋದಕ್ಕಿಂತ ಏನು ತಿನ್ನೋದು ಅನ್ನೋ ಪ್ರಶ್ನೆ ಈಸಿ ಆಗಿಬಿಟ್ಟಿದೆ ಅಲ್ವಾ? ನಿಮಗೆ ಅಡುಗೆ ಮಾಡೋದು ಇಷ್ಟನಾ? ಅಥವಾ ಅಡುಗೆ ಮಾಡೋದಕ್ಕಿಂತ ಅಡುಗೆ ಮುಗಿದ್ಮೇಲೆ ಊಟ ಮಾಡೋದು ಇಷ್ಟನಾ? ಸಂದೇಶಗಳನ್ನ ಕಳಿಸ್ಕೊಡಿ ವಾಟ್ಸ್ಆಪ್ ಸಂಖ್ಯೆ 9480809101.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ 4:31 ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲೋ ಕನ್ನಡ ಕಾಮನ ಬೆಲ್ಲೋ 101.3 FM. ಈ ಆನ್ಲೈನ್ ಆರ್ಡರಿಂಗ್ ಬಂದು ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆಯಾ ಅಂತ ನಾನು ಕೇಳಿದ್ದೆ. ಇನ್ನೊಂದು ಪ್ರಶ್ನೆ ಕಾಡೋದೇನು ಅಂದರೆ, ಮನೆಯ ಊಟದ ರುಚಿ ಬದಲಾಗಿದೆಯಾ? ಹೊರಗಡೆ ಸಿಗೋ ಊಟಗಳಲ್ಲಿ ಎಷ್ಟೋ ಆಯ್ಕೆಗಳಿವೆ. ಒಂದೊಂದು ದಿನ ಒಂದೊಂದು ರುಚಿಯನ್ನು ಟೇಸ್ಟ್ ಮಾಡಬಹುದು, ಮತ್ತೊಂದು ದಿನ ಇನ್ನೊಂದು ರುಚಿ. ಹೀಗೆ ಪ್ರತಿದಿನ ಹೊಸದನ್ನೇ ತಿನ್ನಬಹುದು, ಆದರೆ ಮನೆ ಊಟ ಅದೇ ಸಾರು, ಅದೇ ಪಲ್ಯ, ಅದೇ ಅನ್ನ, ಕೆಲವೊಮ್ಮೆ ಅದೇ ತಿಂಡಿ. ಹಾಗಾದರೆ ಹೊಸ ರುಚಿಗಳ ಅಭ್ಯಾಸ ನಮ್ಮ ನಾಲಿಗೆನೇ ಬದಲಾಯಿಸ್ಬಿಟ್ಟಿದೆಯಾ? ಸಿಂಪಲ್ ಆಗಿರುವಂತಹ ಮನೆ ಊಟ ನಮ್ಮನ್ನ ಬೋರ್ ಫೀಲ್ ಮಾಡಿಸ್ತಾ ಇದೆಯಾ? ಒಂದು ಕಾಲದಲ್ಲಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಸಾರು ಹಾಕಿ ತಿಂತಾ ಇದ್ರೆ ಎಷ್ಟು ಖುಷಿ ಕೊಡ್ತಾ ಇತ್ತು ಅಲ್ವಾ? ಈಗ ಅದೇ ಊಟದ ಮುಂದೆ ಕೂತ್ಕೊಂಡು ಇವತ್ತು ಬೇರೆ ಏನಾದರೂ ತಿನ್ಬಹುದಿತ್ತಲ್ವಾ ಅನ್ನೋ ಫೀಲಿಂಗ್ ಬರುತ್ತೆ ನಮಗೆ. ಮಂಜುನಾಥವ್ರಿಗೆ ನಮಸ್ಕಾರ ಅಂತ ಹೇಳ್ತಾ ಒಂದು ಸಂದೇಶ ಬಂದಿದೆ. ಆನ್ಲೈನ್ ಊಟ ತಿಂಡಿ ತರಿಸೋದ್ರಿಂದ ಅನಗತ್ಯವಾಗಿ ಪ್ಲಾಸ್ಟಿಕ್ ಬಳಕೆ ಆಗುತ್ತೆ, ಇದರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಆಗುತ್ತೆ. ಪ್ಲಾಸ್ಟಿಕ್ ತ್ಯಾಜ್ಯ ಒಂದು ಸಮಸ್ಯೆ, ಆದ್ದರಿಂದ ಮನೆಯಲ್ಲೇ ಮೊದಲೇ ಯೋಚಿಸಿ ಅಡುಗೆ ಮಾಡಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಪರಿಸರವನ್ನು ರಕ್ಷಣೆ ಮಾಡಬಹುದು ಅಂತ PH ಪಾಟೀಲ್ ರಾಣಿಬೆನ್ನೂರಿನಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿದೆ ಇಂದಿನ ವಿಷಯ ಆನ್ಲೈನ್ ಅಡುಗೆ ಕುರಿತು. ಆನ್ಲೈನ್ನಲ್ಲಿ ಆರ್ಡರ್ ಮಾಡೋದಕ್ಕಿಂತ ಮನೆ ಊಟ ಮಾಡೋದೇ ಒಳ್ಳೆಯದು. ಮನೆಯಲ್ಲಿ ಮಾಡಿದ ಅಡುಗೆ ರುಚಿ ಮತ್ತು ಶುಚಿಯಾಗಿರುತ್ತೆ, ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಬಳಸಿ ಮಾಡಿರ್ತಾರೆ. ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ ಯಾವ ಸಮಯದಲ್ಲಿ ಮಾಡಿರ್ತಾರೋ ಗೊತ್ತಿರೋದಿಲ್ಲ, ಒಳ್ಳೆ ಪದಾರ್ಥ ಬಳಸಿರ್ತಾರೋ ಗೊತ್ತಿಲ್ಲ. ಹಾಗಾಗಿ ಮನೆಯಲ್ಲಿ ಊಟ ಮಾಡೋದು ಒಳ್ಳೆಯದು. ಅಮ್ಮನ ಕೈರುಚಿ, ಈ ತಿನ್ನೋ ರುಚಿ, ಅದರ ಖುಷಿನೇ ಬೇರೆ ಅಲ್ವಾ? ಆರೋಗ್ಯ ಕೂಡ ಒಳ್ಳೆಯದು. ಹಾಗಾಗಿ ಆನ್ಲೈನ್ ಅನ್ನೋದು ಈಗ ಎಲ್ಲರನ್ನ ಬದಲಾಯಿಸ್ಬಿಡಿದೆ ಆನ್ಲೈನ್ ಆರ್ಡರಿಂಗ್ ಅಂತ ಹೇಳ್ತಾ ಇದ್ದಾರೆ. ಯಾರು ಯಾರು? ಕೊಪ್ಪಳ ಜಿಲ್ಲೆಯಿಂದ ಮಂಗಳೂರಿನ ಮಂಗೇಶ ಸ್ವಾಮಿ ಅವರು. ಮನೆಯ ಊಟದ ಮುಂದೆ ಯಾವುದೇ ಊಟ ತಿಂದರೂ ಹೊಟ್ಟೆ ತುಂಬುದಿಲ್ಲ. ಹೊರಗಿನ ಊಟ ತಿಂಡಿಗಳು ನಾಲಿಗೆ ರುಚಿಗಷ್ಟೇ. ಸ್ವಸಹಾಯ ಸ್ವಂತದಲ್ಲಿ ದುಡಿದ ಊಟದ ಮುಂದೆ ಬೇರೇನೂ ಇಲ್ಲ ಅಂತ ಶ್ರೀನಿವಾಸ್ ಅವರು ಬೆಂಗಳೂರಿಂದ ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಆನ್ಲೈನ್ ಆರ್ಡರಿಂಗ್, ಫುಡ್ ಆರ್ಡರಿಂಗ್ ನಮ್ಮ ಈಟಿಂಗ್ ಹ್ಯಾಬಿಟ್ಸನ್ನು ಚೇಂಜ್ ಆಗಿದೆ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ವಾಟ್ಸಪ್ ಸಂಖ್ಯೆ 9408090903ಗೆ ನಿಮ್ಮ ಸಂದೇಶಗಳನ್ನು ಕಳಿಸ್ಕೊಡಿ.

ಶ್ರೀನಿಧಿ ಅವರು ದಾವಣಗೆರೆ ಅಂತ ಹೇಳ್ತಾ ಇದ್ರೆ ಆನ್ಲೈನ್ ಒಳ್ಳೇದಲ್ಲ, ಆದ್ರೆ ಯಾರ್ದಾದ್ರೂ ವೈಫ್ಗೆ ಅಡುಗೆ ಮಾಡಕ್ ಬಂದಿಲ್ಲ ಅಂದ್ರೆ ಅವರ ಗಂಡ ಆರ್ಡರ್ ಮಾಡ್ಬೇಕು ಅಲ್ವಾ, ಏನು ಮಾಡೋಕ್ಕಾಗಲ್ಲ, ಆಗ ಆನ್ಲೈನ್ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಬಾಂಧವ್ಯಗಳು ದೂರ ಆಗ್ತಾ ಇರುವಂತಹ ಈ ಕಾಲದಲ್ಲಿ ಮನೆಯಲ್ಲಿ ಅಡುಗೆ ಮಾಡಿ ಒಟ್ಟಿಗೆ ಕುಳಿತು ಎಲ್ಲರೂ ಊಟ ಮಾಡಿದ್ರೆ ಬಾಂಧವ್ಯಗಳು ಚೆನ್ನಾಗಿರುತ್ತೆ, ಆರೋಗ್ಯವಾಗೂ ಇರುತ್ತೆ. ಈಗ ಆನ್ಲೈನ್ ಬಂದು ಅವುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಬಿಪಿ ಅವರು. ಈಗಿನ ಗೃಹಿಣಿಯರು ಮನೆಯಲ್ಲಿ ಅಡುಗೆ ಮಾಡಿದ್ರು ಬದಲು ಆರ್ಡರ್ ಮಾಡ್ತಾರೆ, ಏನು ಮಾಡೋಕ್ಕಾಗುತ್ತೆ ಅಂತ ಅನಂತಮೂರ್ತಿ ಅವರು ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಹೊರಗಿನ ಊಟಕ್ಕಿಂತ ಮನೆ ಊಟನೇ ತುಂಬ ಆರೋಗ್ಯಕರವಾಗಿರುತ್ತೆ. ಹೊರಗಿನ ಊಟದಲ್ಲಿ ಬಹಳಷ್ಟು ಎಣ್ಣೆ ಇರುತ್ತೆ, ಇದರಿಂದ ಕಾಯಿಲೆಗಳು ಕೂಡ ಬರುತ್ತೆ. ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಅಂತ ಮೈಂದರಂಗಿಯ ಇರಣ ಜೇವೂರ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
4: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
5: ಎದೆ ತುಂಬಿ ಹಾಡಿದೆನು
3: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
4: ಎಲ್ಲೆ ಮೀರಿದ ಪ್ರೇಮ ಸಿಂಚನ
6: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕ
3: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
4: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
3: ಭಾವಸ್ಪಂದನ
4: ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
7: ಆನ್ಲೈನ್ ಫುಡ್ ಆರ್ಡರಿಂಗ್ ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಬದಲಾಯಿಸಿದೆಯಾ ಅಂತ ನಾನು ಕೇಳಿದೆ. ನಮಸ್ಕಾರ ಸರ್. ಈಗ ಆನ್ಲೈನ್ ಬಂದು ಎಲ್ಲವನ್ನೂ ಬದಲಾಗಿದೆ, ನಮ್ಮ ಅಡುಗೆ ಪದಾರ್ಥಗಳು ಬಳಸೋ ರೀತಿಯೂ ಬದಲಾಗಿದೆ, ಅಡುಗೆನೂ ಬದಲಾಗಿದೆ, ಒಟ್ಟಿನಲ್ಲಿ ಎಲ್ಲವೂ ಬದಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಯಾರೋ ಚಿಕ್ಕೋಡಿಯಿಂದ ರಾಜು ಅಂಬಿ ಅವರು. ಸಮರ್ಥ ಪತ್ತಾರ ವಿಜಯಪುರದಿಂದ ಮನೆಯಲ್ಲಿ ಎಲ್ಲರೂ ಕೂಡಿ ಊಟ ಮಾಡೋದ್ರಿಂದ ಮನೆಯವರ ಮನಸ್ಸು ಅರ್ಥ ಮಾಡ್ಕೋಬಹುದಿತ್ತು, ಬಟ್ ಈಗ ಆನ್ಲೈನ್ ಆರ್ಡರಿಂಗ್ ಬಂದು ಅದೆಲ್ಲ ಹೋಗ್ಬಿಡಿದೆ ಅಂತ ಹೇಳ್ತಾ ಇದ್ದಾರೆ. ಶುಭ ಸಂಜೆ. ಊಟ ಮಾಡೋದ್ರಲ್ಲಿ ಆನ್ಲೈನಿಂದ ತರಿಸ್ಕೊಳ್ಳೋದು ಒಳ್ಳೆಯದಲ್ಲ, ಮನೆ ಅಡುಗೆ ಉತ್ತಮ, ಮನೆಯಲ್ಲಿ ಬೇಕಾದನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಊಟ ಮಾಡೋದು ಉತ್ತಮ. ಅವಸರದಲ್ಲಿದ್ದಾಗ ಮಾತ್ರ ಆನ್ಲೈನಿಂದ ತಗೊಳ್ಳೋದು ಒಳ್ಳೆಯದು ಅಂತ ಇದ್ದಾರೆ. ಯಾರು? BM ವಿಶ್ವನಾಥ ಅವರು, ರಾಮಸಾಗರ, ಬಳ್ಳಾರಿ ಜಿಲ್ಲೆಯಿಂದ. ಆನ್ಲೈನ್ ಆರ್ಡರಿಂಗ್ ಈಗಿನ ಫಾಸ್ಟ್ ಲೈಫ್ ಸ್ಟೈಲ್ಗೆ ಹೊಂದಾಣಿಕೆ ಆಗಿದೆ ಮಂಜುನಾಥ್. ಬಟ್ ನಮ್ಮನೆಯಲ್ಲಿ ಅಮ್ಮ, ಅಜ್ಜಿ, ಅಕ್ಕ ಎಲ್ಲರೂ ಸೇರಿ ಮಾಡಿಕೊಡೋ ಅಡುಗೆ ಮುಂದೆ ಪ್ರಪಂಚದ ಯಾವ ಸ್ಟಾರ್ ಹೋಟೆಲ್ನಲ್ಲಿ ಸಿಗೋದಿಲ್ಲ ಅಂತ ರುಚಿ ಅನ್ನೋದು ನನ್ನ ಅಭಿಪ್ರಾಯ. ಒಟ್ಟಿನಲ್ಲಿ ಆನ್ಲೈನ್ ಬಂದು ಎಲ್ಲವನ್ನ ಈಸಿ ಮಾಡಿದೆ, ಒಂದಷ್ಟು ಸಂಬಂಧಗಳನ್ನು ದೂರ ಮಾಡ್ತಾ ಇದೆ ಅಂತ ಡಾವಿಡ್ ನೊಬೆಲ್ ಟೇಲರ್ ಮುನಿರಬಾದ್ ಡ್ಯಾಪ್ನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಫುಡ್ ಆರ್ಡರಿಂಗ್ ಅನ್ನೋದು ಬಂದು ನಮ್ಮ ಫುಡ್ ಹ್ಯಾಬಿಟ್ಸ್ ಅನ್ನು ಬದಲಾಯಿಸಿದೆ ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ. ಹೌದು ಸರ್, ಎಲ್ಲರೂ ಹೇಳ್ತಾ ಇರೋದು ನಿಜ ಅಂತ ಸೋಮಶೇಖರ್ ತಟ್ಟಿ ಹಂಪಸಾಗರದಿಂದ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಆನ್ಲೈನ್ ಇರಲಿ ಎಂಥದ್ದೇ ಇರಲಿ, ಅವಶ್ಯಕತೆ ಇದ್ದಾಗ ನಾವು ಆರ್ಡರ್ ಮಾಡ್ಕೊಂಡು ತಿಂದರೆ ಒಳ್ಳೆಯದು. ಸೊ ಸುಮ್ಮನೆ ಏನೋ ಈಸಿಯಾಗಿ ಸಿಗುತ್ತೆ, ಯಾಕೆ ಕಷ್ಟಪಡಬೇಕು ಅಂತ. ಯಾವಾಗಲೂ ಆರ್ಡರ್ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯನೇ ಹಾಳಾಗುತ್ತೆ. ಸೊ ಅವಶ್ಯಕತೆ ಇದ್ದಾಗ ಆನ್ಲೈನನ್ನು ಬಳಸಬೇಕು ಅಂತ ಬಹಳಷ್ಟು ಜನ ಹೇಳಿದ್ರಿ. ಎಸ್, ನಿಮ್ಮ ಅಭಿಪ್ರಾಯವನ್ನು ಒಪ್ಪೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಗುಲ್ಮೊಹರ್ನ ವಿಶೇಷ. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮ ಜೊತೆ ಆಗಿದ್ದು ನಿಮ್ಮನೆ ಮಾತು RJ ಮಂಜುನಾಥ್. ಕಾರ್ಯಕ್ರಮ ಇಷ್ಟ ಆಯಿತು, ಹಾಡುಗಳು ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಸಿಗೋಣ. ಮತ್ತೆ ಸಿಗೋವ್ರಿಗೆ ಏನು ಮಾಡಬೇಕು? ನೀವು ನನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಾ ಅಲ್ವಾ? ಕೊಡುವುದೇನು, ಕೊಂಬುದೇನು, ಒಲವು, ಸ್ನೇಹ, ಪ್ರೀತಿ.

0: Non-Stop Sanjay. Non-Stop Sanjay. Non-Stop Sanjay. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz. ಮ್ಯೂಸಿಕಲಿ ಯೋರ್ಸ್.
3: ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ 101.3 MHz. ಎಲ್ಲರಿಗೂ ನಮಸ್ಕಾರ. ಈ ಹೊತ್ತಲ್ಲಿ ಈ ಒಂದು ಭಾನುವಾರದ 5:01:25 ಅಂತ ಸ್ಟುಡಿಯೋ ಹೇಳೋ ಹೊತ್ತಲ್ಲಿ ಎಲ್ಲರಿಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ ಬನ್ನಿ ಮಾತಾಡೋಣ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಅಂತ ವೆಲ್ಕಮ್ ಮಾಡ್ತಾ ಇರೋದು ಕರೆಕ್ಟ್ ರೀ, ನಾನು ನಿಮ್ಮ ಮಮತ. ಈ ಹೊತ್ತಲ್ಲಿ ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಜೊತೆಯಾಗಬೇಕು ಅಂದ್ರೆ ಏನ್ ಮಾಡಬೇಕು? ಅಫ್ಕೋರ್ಸ್ ನಿಮಗೆ ಗೊತ್ತಿದೆ, ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ 9480901031934800901013 ಈ ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ರವಾನೆ ಮಾಡಿ. ನಿಮ್ಮ ಸಂದೇಶ ಬೇಗ ಬಂದು ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ. ಜೊತೆಲಿರ್ಲಿ ನಿಮ್ಮ ಹೆಸರು ಮತ್ತು ಊರು. ನಿಮ್ ಸಂದೇಶ ನೋಡ್ತಾ ಇದ್ದ ಹಾಗೆ ನಾವೇ ನಿಮ್ಗೆ ಕಾಲ್ ಮಾಡ್ತೀವಿ, ಜೊತೆ ಯಾಕ್ತೀವಿ, ಪ್ರಶ್ನೆ ಕೇಳ್ತೀವಿ, ಸರಿಯಾದ ಉತ್ತರ ಕೊಟ್ರೆ ನಿಮ್ಮಿಷ್ಟದ ಹಾಡನ್ನು ಕೂಡ ಪ್ಲೇ ಮಾಡ್ತೀವಿ ಕಣ್ರಿ. ನನಗಿದ್ದೆ ಹಾಡಬೇಕು ಅಂತ ನೀವ್ ಹೇಳಲೇಬೇಕು ಅನ್ನೋದಾದ್ರೆ ಐ ಆಮ್ ರೆಡಿ ಅಂತ ಹೇಳಿ ಕ್ವೆಶ್ಚನ್ಗೆ ಆನ್ಸರ್ ಮಾಡಿ ಬೇಗ, ಜೊತೆಯಾಗಿ ಎಫ್ ಎಂ ರೇನ್ಬೋದಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: 5:07:28 ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಯಾರಪ್ಪ ನಮ್ಮ ಜೊತೆಯಾಗಿರೋದು ಅಂದ್ರೆ ಶ್ರೀಮತಿ ಗುಣವತಿ ಭೀಮಪ್ಪ ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ವೆಲ್ಕಮ್.
1: ನಮಸ್ತೆ ಮೇಡಮ್.
0: ಎಸ್, ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಐ ಆಮ್ ರೆಡಿ ಅಂತ ಹೇಳಿ ನೀವು ಉತ್ತರವನ್ನ ಕೇಳಿ ನನ್ನ ಹತ್ರ ಹೇಳ್ತೀನಿ ಅಂತ ರೆಡಿ ಆಗಿದ್ದೀರಾ? ಹೌದಾ? ಓಕೆ, ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸರಿ, ಹಾಗಾದ್ರೆ ನಾನು ನಿಮಗೆ ಸಾಮಾನ್ಯವಾಗಿ ಏನಂತ ಹೇಳೋದು, ತುಂಬಾ ತುಂಬಾ ತುಂಬಾ ಈಸಿ ಆದಂತಹ ಒಂದು ವಿಜ್ಞಾನದ ಸಂಬಂಧಿತ ಪ್ರಶ್ನೆನೆ ಕೇಳ್ತೀನಿ. ಓಕೆ, ಅಮ್ಮ ನೀವು ಸಾಮಾನ್ಯವಾಗಿ ರಸ್ತೆಯಲ್ಲಿ ನಡೆಯುವಾಗ್ಲೋ ಅಥವಾ ನಿಮ್ಮ ಮನೆಯಿಂದ ಹೊರಗಡೆ ಕಿಟಕಿಯಿಂದ ನೋಡುವಾಗ್ಲೋ ವಿದ್ಯುತ್ ತಂತಿಯ ಮೇಲೆ ಪಾರಿವಾಳಗಳು ಕುಳಿತಿರುತ್ತೆ, ನೋಡಿರ್ತೀರಾ? ಓಕೆ, ಬಟ್ ಆದ್ರೆ ವಿದ್ಯುತ್ ಹರಿತಿರುತ್ತಲ್ವಾ ಕಂಬಿ ಮೇಲೆ? ಆದರೆ ನಾವ್ಯಾರಾದ್ರೂ ಮುಟ್ಟಿದ್ರೆ ಶಾಕ್ ಹೊಡಿಯುತ್ತೆ, ಪಾರಿವಾಳಗಳು ಮುಟ್ಟಿದ್ರೆ ಯಾಕೆ ಶಾಕ್ ಹೊಡಿಯಲ್ಲ? ಪಾರಿವಾಳಗಳು, ಕಾಗಿಗಳು ಇವೆಲ್ಲ ಮುಟ್ಟಿದ್ರೆ ಯಾಕಪ್ಪ ಶಾಕ್ ಹೊಡಿಯಲ್ಲ?
1: ವಿಜ್ಞಾನದಲ್ಲಿ ನಾನು ಸ್ವಲ್ಪ ಶಾಲೆ ತುಂಬಾ ವರ್ಷಗಳಾಗ್ಬಿಟ್ಟಿದ್ದಾವೆ.
0: ಓಕೆ,
1: ವಿಜ್ಞಾನದಲ್ಲಿ ನಾನು ಸ್ವಲ್ಪ ಹಿಂದೆನೆ.
0: ಆಯ್ತು, ಹಾಗಾದ್ರೆ ನಿಮಗೆ ನಾನು ಒಂದು ಎರಡು ಸುಳುಹನ್ನ ಕೊಡ್ತಾ ಹೋಗ್ತೀನಿ, ಆಯ್ತಾ? ಆ ಸುಳುಹಿನಲ್ಲಿ ಸ್ವಲ್ಪ ನೆನಪ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ನಿಮ್ಮ ಆಗಿನ ಓದಿನ ಒಂದಷ್ಟು ಹಿಂದೆ ಹಾಕೊಂಡು ಉತ್ತರ ಸಿಕ್ಕರೆ ಆಕ್ಚುಲ್ ಆಗಿ ನೀವು ನಮ್ಗೆ ಹೇಳ್ಬೋದು, ಆಗ್ಬೋದಾ? ಎಸ್, ಆಪ್ಷನ್ ಎ, ಅವುಗಳ ಎರಡೂ ಕಾಲು ಒಂದೇ ತಂತಿಯ ಮೇಲೆ ಇರುತ್ತವೆ. ಆಪ್ಷನ್ ಬಿ, ಅವುಗಳಲ್ಲಿ ವಿದ್ಯುತ್ ವಿಭವದ ವ್ಯತ್ಯಾಸ ಆಗುವುದಿಲ್ಲ. ಆಪ್ಷನ್ ಸಿ, ವಿದ್ಯುತ್ ಪ್ರವಾಹವು ಅವುಗಳ ದೇಹದೊಳಗೆ ಹರಿಯುವುದಿಲ್ಲ. ಆಪ್ಷನ್ ಡಿ, ಈ ಎಲ್ಲಾ ಕಾರಣಗಳು ಸತ್ಯ. ಆಪ್ಷನ್ ಇ, ಈ ಮೇಲಿನ ಯಾವುದೇ ಕಾರಣವು ಸತ್ಯವಲ್ಲ.
1: ಸತ್ಯವಲ್ಲ ಮೇಡಮ್.
0: ಸತ್ಯವಲ್ಲ. ನಿಮ್ ಸಮಯ ಈಗ ಶುರು, ಯೋಚನೆ ಮಾಡಿ ಹೇಳಿ.
1: ಇಲ್ಲ, ಎರಡು ಕಾಲು ಒಂದೇ ತಂತಿ ಮೇಲೆ ಇಟ್ಕೊಂಡಿರ್ತದೆ ಅಂದ್ರೆ ವಿದ್ಯುತ್ ಸರಿಯಲ್ಲ ಮೇಡಮ್. ಎರಡು ತಂತಿಗಳು ಕೂಡಿದ್ರೇನೆ ವಿದ್ಯುತ್ ಪ್ರಸಾರ ಆಗೋದು ಅಂತ ಹೇಳ್ತಾರೆ.
0: ಓಕೆ, ಅಂದ್ರೆ ನೀವ್ ಹೇಳ್ತಾರದು ಆಪ್ಷನ್ ಎ ಅಂತನ ಅಥವಾ ಆಪ್ಷನ್ ಇ ಅಂತನ?
1: ನಾನು ಆಪ್ಷನ್ ಸರಿ ಕೇಳಿಸ್ಕೊಳ್ಳಿಲ್ಲ ಮೇಡಮ್. ಆದ್ರೂ ಎರಡು ಕಾಲುಗಳು ಒಂದೇ ತಂತಿ ಮೇಲೆ ಇಟ್ಕೊಂಡ್ರೆ ಅರಿಯಲ್ಲ, ವಿದ್ಯುತ್ ಪ್ರಸಾರ ಆಗಲ್ಲ ಅಂತ ಹೇಳೋದು.
0: ಓಕೆ, ಇದೊಂದೇ ನೀವು ಕೊಡ್ತಾ ಇರುವಂತಹ ಉತ್ತರ?
1: ಹ್ಮ್ ಮೇಡಮ್.
0: ಓಕೆ, ನಿಮ್ಮ ಉತ್ತರ ಏನಾಗಿದೆ ಅಂತ ನಾವು ನೋಡುವ ಹೊತ್ತಿದು. ಟೈಮ್ ಅಪ್. ಸರಿಯಾದ ಉತ್ತರನ? ಏನಾಗಿದೆ ಉತ್ತರ ಮೇಡಮ್?
1: ತಪ್ಪು ಅನ್ಸುತ್ತೆ.
0: ಎಸ್, ಅದರ ಜೊತೆ ನಿಮ್ಮ ಉತ್ತರ ಸರಿನೂ ಕೂಡ. ಹೇಗಪ್ಪ ಅಂದ್ರೆ ಆಕ್ಚುಲ್ ಆಗಿ ಎಲ್ಲ ಆಗಕ್ಕೆ ಹೇಗ್ ಸಾಧ್ಯ ಅಂದ್ರೆ, ಒಂದ್ ಪಾರ್ಟ್ ನೀವ್ ಹೇಳಿರೋದು ಸರಿ, ಬಟ್ ಆಕ್ಚುಲ್ ಆಗಿ ನಿಮ್ ಉತ್ತರ ತಪ್ಪು ಕಂಪ್ಲೀಟ್ ಆಗಿ ನಾನು ಕನ್ಸಿಡರ್ ಮಾಡಿದ್ರೆ. ಏನಂದ್ರೆ ಎರಡೂ ಕಾಲು ಒಂದೇ ತಂತಿ ಮೇಲ್ ಇರೋದ್ರಿಂದ ಅವುಗಳ ದೇಹದ ಎರಡೂ ಭಾಗಗಳ ನಡುವೆ ವಿದ್ಯುತ್ ವಿಭವದ ವ್ಯತ್ಯಾಸ ಆಗೋದಿಲ್ಲ. ಅಂದ್ರೆ ನಾವ್ ಅದನ್ನ ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತ ಕರಿತೀವಿ. ಆ ಕಾರಣದಿಂದಾನೇ ಅವುಗಳ ದೇಹದ ಒಳಗೆ ವಿದ್ಯುತ್ ಪ್ರವಾಹ ಹರಿಯೋದಿಲ್ಲ. ಆ ಕಾರಣಕ್ಕೆ ಅವುಗಳ ಮೈಯಲ್ಲಿ ವಿದ್ಯುತ್ ಪ್ರವಾಹ ಹರಿದೆ, ಅವು ಯಾವುದೇ ರೀತಿಯಲ್ಲೂ ವಿದ್ಯುತ್ ಹರಿತಾ ಇದ್ರು ಅವುಗಳ ಜೀವಕ್ಕೆ ತೊಂದರೆ ಆಗೋದಿಲ್ಲ. ಇಷ್ಟೇ ಆನ್ಸರ್
1: ನಾನು ಓದಿದ್ದೆ ಮೇಡಮ್.
0: ವಂಡರ್ಫುಲ್ ಮ್ಯಾಮ್. ಆಪ್ಷನ್ ಡಿ ಅನ್ನೋದು ಅಂದ್ರೆ ನೀವ್ ಹೇಳ್ತಾ ಇದ್ದಂಥದ್ದು ಈ ಎಲ್ಲಾ ಮೇಲಿನ ಕಾರಣಗಳು ಸರಿ ಅಂದದಿದ್ರೆ ಆಕ್ಚುಲ್ ಆಗಿ ನಿಮ್ ಉತ್ತರ ಸಾಕದಾಗ ಸರಿ ಆಗ್ಬಿಡ್ತಿತ್ತು. ಒಂದೇ ಸಮಯದಲ್ಲಿ ಏನಾದ್ರೂ ತಂತಿ ಮತ್ತೆ ನೆಲವನ್ನ ಸ್ಪರ್ಶಿಸಿದ್ರೆ ಅಪ್ಪಿ ತಪ್ಪಿ ಈ ಪ್ರಾಣಿಗಳು ಅಂದ್ರೆ ಒಂದು ಪಾದನ ಗೋಡೆ ಮೇಲಿಟ್ಟು ನೆಲದ ಮೇಲಿಟ್ಟು ಇನ್ನೊಂದ್ ಕಾಲನ್ನ ತಂತಿ ಮೇಲಿಟ್ಟರೆ ಆಗ ಅವುಗಳ ದೇಹದಲ್ಲಿ ವಿದ್ಯುತ್ ಹರಿಯುತ್ತೆ. ಗೊತ್ತಾಗ್ತಿದ್ಯಾ? ಎಸ್, ದಟ್ಸ್ ಕೂಲ್. ಥ್ಯಾಂಕ್ ಯು ಸೋ ಮಚ್ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಗುಣವತಿ ಭೀಮಪ್ಪ ಅವರೇ. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು.
1: ಧನ್ಯವಾದಗಳು ಮೇಡಮ್.
0: ಧನ್ಯವಾದ,
1: ಮಾತಾಡಿ ನನಗೆ ತುಂಬಾ ಸಂತೋಷ ಆಯ್ತು ಇವತ್ತು.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಎಸ್, ನೋಡಿದ್ರಿ ಅಲ್ಲ ಗುಣವತಿ ಭೀಮಪ್ಪ ಅವರು

0: ಸಖದಾಗಿ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡಿದ್ರು. ಅವ್ರ ವಯಸ್ಸು 72 ಕಣ್ರಿ, ಆದರೂ ಬಾಲ್ಯದಲ್ಲಿ ಓದಿದ್ದನ್ನು ಹಾಗೆ ನೆನಪಿಸ್ಕೊಂಡು ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರಲ್ಲ, ಅದಕ್ಕೆ ನಾವೆಲ್ಲರೂ ಜೋರಾಗಿ ತಟ್ಟಬೇಕಾಗಿರೋಂಥದ್ದು ಎಸ್ ಚಪ್ಪಾಳೆನ. ನೀವು ಕೂಡ ಇವರ ಹಾಕಿ ಉತ್ತರವನ್ನ ಹೇಳೋದಕ್ಕೆ ರೆಡಿ ಆಗಿದ್ರೆ ಬೇಗ ಬೇಗ ಮೆಸೇಜ್ ಮಾಡಿ ಐ ಎಂ ರೆಡಿ ಅಂತ 9 8 0 9 0 1 0 1 3 ಈ ಒಂದು ವಾಟ್ಸಪ್ ಸಂಖ್ಯೆಗೆ ಬೇಗ ಬೇಗ ಬರಲಿ ಸಂದೇಶ ನಿಮ್ಮ ವಾಟ್ಸಪ್ನ. ನಮ್ಮ ವಾಟ್ಸಪ್ಗೆ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ, ಕೇಳ್ತಾನೆ ಇರಿ.
1: 1 2 3 ಹಾಡು ಹಾಡು.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಒಂದೇ ಒಂದೇ ಸಚ್ ಸಾಂಗ್ ಅಲ್ಲ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಜೊತೆಯಾಗಿ ಸಾಕ್ತಾ ಇದೀವಿ ನಾವು ನೀವು ಈ ಹೊತ್ತಲ್ಲಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಐ ಆಮ್ ರೆಡಿ ಅಂತ ಹೇಳಿ ನಮಗೆ ಸಂದೇಶ ಕಳುಹಿಸಿ ಕೊಟ್ಟವರು ಶ್ರೀನಿಧಿ ಅವರು, 10ನೇ ತರಗತಿ ವಿದ್ಯಾರ್ಥಿನಿ. ನಮಸ್ಕಾರ ಶ್ರೀನಿಧಿ.
1: ನಮಸ್ಕಾರ.
0: ಕದ್ದು ಕದ್ದು ಮೊಬೈಲಲ್ಲಿ ಮೆಸೇಜ್

0: ಮಾಡಿದ್ದೀರಾ? ಹಾ, ಅಮ್ಮನಿಗೆ ಹೇಳಿದ ಮೆಸೇಜ್ ಮಾಡಿದ್ದೀರಾ? ಅಮ್ಮನಿಗೆ ಹೇಳಿದ ಮೆಸೇಜ್ ಮಾಡಿದ್ದೀರಾ?
1: ಇಲ್ಲ, ನಾನು ಅಮ್ಮನಿಗೆ ಗೊತ್ತಾ ಇದೆ.
0: ಅಮ್ಮನಿಗೆ ಗೊತ್ತೇ ಮೊಬೈಲ್ ಯೂಸ್ ಮಾಡ್ತಾ ಇರೋದು? ಕೂಲ್ ಕೂಲ್ ಕೂಲ್.
1: ಇಲ್ಲ, ಅಮ್ಮನೇ ನೋಡು ರೆಡಿ ಇದೆ ಅಂತ ಹೇಳು ಅಂತ ಅಂದ್ರು.
0: ವೆರಿ ಗುಡ್. ಹಾಗಾದ್ರೆ ಮುಂದೆ ಡಾಕ್ಟರ್ ಆಗ್ಬೇಕು ಅಂತಿದ್ದೀನಿ ಅಂತಿದ್ರಿ ಶ್ರೀನಿಧಿ, ಹೌದಾ? ವಂಡರ್ಫುಲ್. ನಾನು ನಿಮ್ಗೋಸ್ಕರ ಒಂದು ಒಳ್ಳೆ ಪ್ರಶ್ನೆನ ರೆಡಿ ಮಾಡ್ಕೊಂಡಿದ್ದೀನಿ. ಪ್ರಶ್ನೆ ಕೇಳ. ಓಕೆ, ರೆಡಿ ಇದ್ದೀರಾ?
1: ಹಾ, ರೆಡಿ ಇದ್ದೀನಿ.
0: ನಿಮ್ಗೆ ಗೂಸ್ ಬಂಪ್ಸ್ ಬಗ್ಗೆ ಗೊತ್ತಾ? ರೋಮಾಂಚನ ಉಂಟಾಗುವುದು ಅಂತ ಹೇಳ್ತೀವಿ ನಾವು ಅದನ್ನ, ಹೌದಾ? ಈ ಗೂಸ್ ಬಂಪ್ಸ್ ಯಾವ ಕಾರಣದಿಂದ ಉಂಟಾಗತ್ತೆ? ಅದಕ್ಕೆ ಕಾರಣವಾಗುವಂತಹ ಟೈನಿ ಮಸಲ್ಸ್ಗೆ ಏನಂತ ಹೇಳ್ತೀವಿ? ಇದು ನನ್ನ ಪ್ರಶ್ನೆ. ಏನಾದರೂ ಸುಳುಹು ಬೇಕೇ? ಓಕೆ, ಸುಳುಹು ಈ ರೀತಿಯಾಗಿದೆ. ಆಪ್ಷನ್ ಎ ಕರೆಕ್ಟರ್ ಪಿಲಿ, ಆಪ್ಷನ್ ಬಿ ಅರೆಕ್ಟರ್ ಪಿಲಿ, ಆಪ್ಷನ್ ಸಿ ಸರೆಕ್ಟರ್ ಪಿಲಿ. ಈ ಮೂರು ನಾನು ನಿಮಗೆ ಕೊಡ್ತಾ ಇರುವಂತಹ ಆಪ್ಷನ್. ನಿಮ್ಮ ಸಮಯ ಈಗ ಶುರು.
1: ಆಪ್ಷನ್ ಎ.
0: ಆಪ್ಷನ್ ಎ? ಏನು ಆಪ್ಷನ್ ಎ?
1: ಅದು ನೀಟ ಕೇಳಿಸ್ತಾ ಇಲ್ಲ.
0: ಆಹಾ, ಕರೆಕ್ಟರ್ ಪಿಲಿನಾ? ಓಕೆ, ಇದೇ ಫಿಕ್ಸಾ? ಪಕ್ಕಾ?
1: ಪಕ್ಕಾ.
0: ಹಾಗಾದ್ರೆ ನೀವೇ ಒಂದ್ಸಾರಿ ಬಾಯಿ ಬಿಟ್ಟೆ ಹೇಳ್ಬಿಡಿ ಆನ್ಸರ್ನ. ಆಪ್ಷನ್ ಎ ಯಾವುದು?
1: ಆಪ್ಷನ್ ಎ.
0: ಹ್ಮ್. ಟೈಮ್ ಅಪ್, ಟೈಮ್ ಅಪ್, ಟೈಮ್ ಅಪ್. ನಿಮ್ಮ ಉತ್ತರ ಏನಾಗಿದೆ ನೋಡೋಣವಾ? ನಿಮ್ಮ ಉತ್ತರವಾಗಿದೆ. ಏನಾಯ್ತು ಶ್ರೀನಿಧಿ? ಉತ್ತರ ಏನಾಗಿದೆ?
1: ರಾಂಗ್.
0: ರಾಂಗ್? ಯಾಕೆ ರಾಂಗ್ ಆಯ್ತು?
1: ಗೊತ್ತಿರ್ಲಿಲ್ಲ ನನ್ಗೆ ಆನ್ಸರ್.
0: ಎಷ್ಟು ಸೂಪರ್ ಆಗಿ ಗೊತ್ತಿರ್ಲಿಲ್ಲ ನನ್ಗೆ ಆನ್ಸರ್ ಅಂದ್ಬಿಟ್ರೆ. ಕೂಲ್. ಸರಿ, ಹಾಗಾದ್ರೆ ಸರಿಯಾದ ಉತ್ತರ ಏನಿರ್ಬೋದು? ಇನ್ನೊಂದು ಚಾನ್ಸ್ ತಗೋದಿರಾ? ನಾನೇ ಹೇಳ್ಬಿಡ್ಲಾ? ಆಪ್ಷನ್ ಬಿ ಅರೆಕ್ಟರ್ ಪಿಲಿ. ನೀವು ಎ ಅನ್ನೋ ಬದಲು ಬಿ ಅಂದ್ಬಿಟ್ಟಿದ್ರೆ ನಿಮ್ಮ ಉತ್ತರ ಸೂಪರ್ ಆಗ್ಬಿಡ್ತಿತ್ತು. ಹಾ, ಇನ್ಮೇಲೆ ನೆನ್ಪಿಟ್ಕೋತೀರಾ?
1: ಹಾ, ನೆನ್ಪಿಟ್ಕೋತೀನಿ.
0: ಏನ್ ಪಿಲಿ ಹೇಳಿ?
1: ಆಪ್ಷನ್ ಬಿ.
0: ಹಾ, ಅರೆಕ್ಟರ್ ಪಿಲಿ. ರಿಪೀಟ್ ಮಾಡಿ ನೋಡೋಣ. ಅರೆಕ್ಟರ್ ಪಿಲಿ. ಎಸ್, ಇದು ತುಂಬಾ ಸಣ್ಣದಾದ ಸ್ನಾಯುಗಳಿರುತ್ತೆ. ಇದು ಸಂಕೋಚಗೊಂಡಾಗ ನಮ್ಮ ಮೈ ಮೇಲೆ ರೋಮಗಳು ನೇರವಾಗಿ ನಿಲ್ಲುತ್ತೆ. ಅದರಿಂದ ಒಂದು ಚರ್ಮದಲ್ಲಿ ಸಣ್ಣ ಸಣ್ಣದಾಗಿ ಉಬ್ಬುಗಳು ಕಾಣಿಸೋದು. ಇದು ಯಾರಿಂದ ಬಂದಿರೋದು ಗೊತ್ತಾ ನಮ್ಗೆಲ್ಲ? ನಮ್ಮ ಪೂರ್ವಜರಿಂದ. ಅವರಿಂದ ಇದು ವಿಕಾಸವಾಗಿ ಬಂದಿರುವಂಥದ್ದು. ಎಸ್, ಆಗೆಲ್ಲ ಏನಾಗ್ತಾ ಇತ್ತು ಅಂದರೆ ತುಂಬ ಫಿಯರು, ಅಫ್ಕೋರ್ಸ್ ಎಲ್ಲ ಎಕ್ಸೈಟ್ಮೆಂಟ್, ಇದೆಲ್ಲ ಆದಂತಹ ಟೈಮ್ನಲ್ಲಿ ನಮಗಿದು ಕಾಣಿಸ್ಕೊಡುತ್ತೆ ಅಲ್ವಾ? ಹೌದು, ಆಗಿನ ಕಾಲದಲ್ಲಿ ಅಥವಾ ಈ ಒಂದು ಪೂರ್ವಜರಿದ್ದಂತಹ ಕಾಲದಲ್ಲಿ ಆ ಒಂದು ದೇಹದಲ್ಲಿ ಈ ಕೂದಲುಗಳು ಉಬ್ಬಿ ನಿಲ್ಲೋದ್ರಿಂದ ಎದುರುಗಡೆ ಬೇಟೆಯಾಡೋಕ್ಕೆ ಬರ್ತಾ ಇದ್ದಂತಹ ಪ್ರಾಣಿಗಳಿಗೆ ಈ ಪ್ರಾಣಿ ತುಂಬ ಅಂದರೆ ತುಂಬ ಭಯಾನಕವಾಗಿ ಕಾಣಿಸಿ ಉಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಿತ್ತು. ಹಾಗಾಗಿ ಆ ಒಂದು ಸ್ನಾಯುಗಳು ಇವತ್ತಿಗೂ ಕೂಡ ಕಂಟಿನ್ಯೂಸ್ ಆಗಿ ಉಳ್ಕೊಂಡು ಬಂದಿದೆ. ಗೊತ್ತಾಯ್ತಾ?
1: ಸರಿ,
0: ಸೂಪರ್. ನೆಕ್ಸ್ಟ್ ಟೈಮಿಂದ ರೋಮಾಂಚನ ಆದರೆ ಏನು ನೆನಪಿಸ್ಕೋತೀರಾ? ಕಾರ್ಯಕ್ರಮ ನೆನಪಿಸ್ಕೋತೀರಾ? ಎಸ್, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ಶ್ರೀನಿಧಿ ಅವರೇ. ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್ ನಿಮಗೆ.
1: ಥ್ಯಾಂಕ್ ಯು.
0: ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗೋಣ. ಎಸ್, ಶ್ರೀನಿಧಿ ಅವರು ಉತ್ತರ ಕೊಡೋದಕ್ಕೆ ಫುಲ್ಲು ಖುಷಿ ಖುಷಿಯಾಗಿ ಟ್ರೈ ಮಾಡಿದ್ರು, ಬಟ್ ಉತ್ತರ ಅಲ್ಲೇ ಸ್ವಲ್ಪದ್ರಲ್ಲಿ ಮಿಸ್ ಆಯಿತು. ನೀವು ಕೂಡ ಉತ್ತರ ಕೊಡಬಹುದು. 9480901013 ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶ ಕಳಿಸಿ ಐ ಆಮ್ ರೆಡಿ ಅಂತ ನೀವು ಹೇಳಿದ್ರೆ ನಾವೇ ನಿಮಗೆ ಫೋನ್ ಮಾಡ್ತೀವಿ, ಮಾತಾಡ್ತೀವಿ, ಸರಿಯಾದ ಉತ್ತರ ಕೊಟ್ಟರೆ ನಿಮಿಷದ ಹಾಡನ್ನು ಕೂಡ ಪ್ರಸಾರ ಮಾಡ್ತೀವಿ. ಜೊತೆಯಾಗಿರಿ, ಕೇಳ್ತಾ ಇರಿ, ಇದು FM ರೈನ್ಬೋ 101.3 ಮೆಗಾಹರ್ಟ್ಜ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಶಾಕಿನಿ ತಂಗಿನಿ

0: ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಇದ್ದು ಈ ಹೊತ್ತಲ್ಲಿ ಯಾರಪ್ಪ ನಮ್ಮ ಜೊತೆಯಾಗಿ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ರೆಡಿಯಾಗಿ ಬಂದಿರೋರು ಅಂದ್ರೆ, ಬೆಳಗಾಂದ ಬಂದಿದೆ ಮೆಸೇಜ್ ನನಗೆ ರಾಜು ಪ್ರತೀಕ್ಷ ಅವರದ್ದು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕೇಳಿಸ್ತಿದ್ಯಾ? ನಮಸ್ತೆ. ಹಾ ಹಲೋ ರಾಜು ಅವರೇ, ಕೇಳಿಸ್ತಾ ಇದೆಯಾ?
1: ನಮಸ್ತೆ ಮೇಡಮ್, ಹೇಳಿ.
0: ಯಸ್ ಯಸ್ ಯಸ್ ಯಸ್. ಈಗ ನಮ್ಮ ರಾಜು ಅವರಿಗೆ ನಾನು ಪ್ರಶ್ನೆ ಕೇಳೋಕ್ ರೆಡಿ ಆಗಿದ್ದೀನಿ. ರಾಜು ಅವರೇ, ಉತ್ತರ ಕೊಡೋಕ್ ನೀವು ರೆಡಿ ಆಗಿದ್ದೀರಾ?
1: ಓಕೆ ಮೇಡಮ್, ರೆಡಿ.
0: ಟ್ರೈ ಮಾಡ್ತೀನಿ. ಆಹಾ, ಮೊದಲೇ
1: ಟ್ರೈ ಮಾಡ್ತೀನಿ.
0: ಸೂಪರ್.

0: ಸರಿ, ನಿಮಗಾಗಿ ನನ್ನ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ನಮ್ಮ ದೇಹದ ಕೆಲವೊಂದು ಸದ್ದುಗಳನ್ನ ನಾವು ಕೇಳಿಸ್ಕೋಬಹುದು, ಹೌದಲ್ವಾ? ಅಂದ್ರೆ ಕೆಲವೊಮ್ಮೆ ಊಟ ತಿನ್ನುವಾಗ ಅಥವಾ ಹೊಟ್ಟೆಯಲ್ಲಿ ಏನಾದರೂ ಜೀರ್ಣ ಆದಾಗ ಬರುವಂತಹ ಶಬ್ದಗಳು, ಹೌದಾ? ಕೇಳುತ್ತೆ ನಮಗೆ. ಒಂದು ವಿಶೇಷವಾದ ಕೊಠಡಿ ಇದೆ ಕಣ್ರಿ, ಆ ವಿಶೇಷವಾದ ಕೊಠಡಿಗಳಲ್ಲಿ ಶಬ್ದ ಪ್ರತಿಧ್ವನಿ ಆಗೋದನ್ನ ಕಂಪ್ಲೀಟ್ ಆಗಿ ಹೇರ್ಕೊಳ್ಳುತ್ತಂತೆ. ಹಾಗಾಗಿ ಅಲ್ಲಿ ನಮ್ಮ ಹೃದಯದ ಬಡಿತ, ಉಸಿರಾಟ, ನುಂಗೋ ಶಬ್ದ ಇವುಗಳೆಲ್ಲವನ್ನು ಸ್ಪಷ್ಟವಾಗಿ ಕೇಳೋದಕ್ಕೆ ಸಾಧ್ಯತೆ ಇದೆಯಂತೆ. ಅಂತಹ ವಿಶೇಷವಾದ ಕೊಠಡಿಗಳನ್ನ ಏನಂತ ಕರೀತಾರೆ? ಇದು ನನ್ನ ಪ್ರಶ್ನೆ.
1: ಆಪ್ಷನ್ ಕೇಳಬಹುದಾ?
0: ಆಪ್ಷನ್ ಕೇಳಬೇಕಾ?
1: ಆಪ್ಷನ್ ಕೇಳಬಹುದಾ?
0: ಅದೇ ಆಪ್ಷನ್ ಬೇಕಾ? ಓಕೆ ಫೈನ್. ಆಪ್ಷನ್ ಈ ರೀತಿಯಾಗಿದೆ. ಆಪ್ಷನ್ ಎ, ಅನೆಕೋಯಿಕ್ ಚೇಂಬರ್. ಆಪ್ಷನ್ ಬಿ, ನಾಯ್ಸ್ಲೆಸ್ ಚೇಂಬರ್. ಆಪ್ಷನ್ ಸಿ, ಎಕೋಲೆಸ್ ಚೇಂಬರ್. ನಿಮ್ಮ ಸಮಯ ಈಗ ಶುರು.
1: ಆಪ್ಷನ್ ಬಿ.
0: ಏನು ಆಪ್ಷನ್ ಬಿ? ಸುಮ್ಮನೆ ಬಿ ಅನ್ಬಿಟ್ರೆ?
1: ಆಪ್ಷನ್ ಬಿ.
0: ಅದೇ ಏನು ಆಪ್ಷನ್ ಬಿ? ಆಪ್ಷನ್ ಬಿ ಯಾವುದು? ಆಪ್ಷನ್ ಬಿ ಯಾವುದು?
1: ಆಪ್ಷನ್ ಬಿ
0: ಪೂರ್ತಿ ಹೇಳಬೇಕು. ಆಪ್ಷನ್ ಎ ಅನೆಕೋಯಿಕ್ ಚೇಂಬರ್, ಆಪ್ಷನ್ ಬಿ ನಾಯ್ಸ್ಲೆಸ್ ಚೇಂಬರ್, ಆಪ್ಷನ್ ಸಿ ಎಕೋಲೆಸ್ ಚೇಂಬರ್. ಯಾವುದು? ನಾಯ್ಸ್ಲೆಸ್ ಚೇಂಬರ್. ಆ
1: ಎಸ್ ಎಸ್ ಎಸ್,
0: ಪಕ್ಕಾ? ಫಿಕ್ಸ್?
1: ಪಕ್ಕಾ.
0: ಟೈಮ್ ಆಗೋಯ್ತು, ಫಿಕ್ಸೇ. ಹಾಗಾದ್ರೆ ಏನಿರ್ಬೋದು ಉತ್ತರ? ಸರಿಯಾಗಿದೆ ಅಂತ ಅನಿಸ್ತಾ ಇದೆಯಾ ರಾಜು ಅವರೇ?
1: 50% ಸರಿಯಾಗಿದೆ ಅನಿಸ್ತಾ ಇದೆ, 50% ಡೌಟ್.
0: ಆದ್ರೆ ಉಳಿದಿರೋ 50% ಕರೆಕ್ಟ್ ಆಗೋಯ್ತು, ಯಾಕಂದ್ರೆ ನಿಮ್ಮ ಉತ್ತರ ತಪ್ಪಾಗಿದೆ. ಹಾಗಾದ್ರೆ ಸರಿ ಉತ್ತರ ಏನಿರ್ಬೋದು? ಇನ್ನೊಂದು ಆಪ್ಷನ್ ಏನಾದ್ರೂ ಕೊಡ್ತೀರಾ?
1: ಆಪ್ಷನ್
0: ಎ ಅನೆಕೋಯಿಕ್ ಚೇಂಬರ್. ಹಾ, ಆ ಚೇಂಬರ್ನ ಅನೆಕೋಯಿಕ್ ಚೇಂಬರ್ ಅಂತ ಹೇಳಿ ಕರೀತಾರೆ. ತುಂಬಾ ವಿಶೇಷವಾಗಿ ಅದನ್ನ ರೆಡಿ ಮಾಡಲಾಗಿರುತ್ತೆ. ಅಲ್ಲಿ ಯಾವುದೇ ರೀತಿ ಧ್ವನಿಯ ರಿಫ್ಲೆಕ್ಷನ್ ಆಗೋದಿಲ್ಲ. ಎಸ್, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮು ನಿಮ್ಗೆ ಊಟ ತಿನ್ನುವಾಗ ಹೊಟ್ಟೆಯಲ್ಲಿ ಆ ಅನ್ನ ಇಳಿತಿರೋ ಸದ್ದು ಕೇಳಿಸಿದ್ರು ಕೂಡ ಇದನ್ನ ನೆನಪಿಸ್ಕೋಬೇಕು. ಆಗ್ಬೋದೇ? ಆಗ್ಬೋದು ಅಂತ ನಮ್ಮ ಜೊತೆಯಾಗಿ ರಾಜ ಅವರು ಹೇಳ್ತಾ ಇದಾರೆ. ಫೈನ್, ಆಲ್ ದಿ ಬೆಸ್ಟ್ ಫಾರ್ ದ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಮತ್ತೆ ಸಿಗೋಣ, ಆಗ್ಬೋದಾ? ಎಸ್. ಈಗ ಒಂದು ಸೂಪರ್ ಆದ ಗೀತೆ ನಿಮ್ಮನ್ನ ಬಂದು ತಲುಪತ್ತೆ. ಹಾಡುಗಳನ್ನ ಕೇಳ್ತಾ ಕೇಳ್ತಾ ಇಫ್ ಯು ಆರ್ ರೆಡಿ, ಐ ಆಮ್ ರೆಡಿ ಅಂತ ಹೇಳಿ ನಮ್ಗೆ ಮೆಸೇಜ್ ಮಾಡಿ, ನಾವು ನಿಮ್ಮ ಜೊತೆ ಯಾಕ್ತೀವಿ. ಸರಿಯಾದ ಉತ್ತರ ಕೊಟ್ರೆ ಸರಿಯಾಗಿ ನೀವು ಕೇಳಿರೋ ಹಾಡನ್ನೇ ಪ್ರಸಾರ ಮಾಡ್ತೀವಿ. ಇದು ಕನ್ನಡ ಕಾಮನ ಬಿಲ್ಲಿನಲ್ಲಿ ಮುಡಿ ಬರ್ತಾ ಇರೋ ಕಾರ್ಯಕ್ರಮ ಸನ್ಸೆಟ್ ಸುರಭಿ.

ಮಾಡಿಕೊಳ್ಳೋ ಯಾರ್ಯಾರ ಋಣವು ಎಲ್ಲಿಹುದೋ ಒಂದೊಂದು ಅಕ್ಕಿಯ ಕಾಳಿನಲು ತಿನ್ನೋರ ಹೆಸರು ಕೆತ್ತಿಹುದೋ

0: ಇವತ್ತಿನ ಕಡೆಯ ಕೇಳುಗರು, ನಾನು ಪ್ರಶ್ನೆ ಕೇಳೋದಕ್ಕೆ ರೆಡಿ ಆಗಿದ್ದೀನಿ, ಯಾರು ಅಂತ ನೋಡೋದಾದರೆ ನಮಸ್ಕಾರ, ಯಾರಿದು? ನಮಸ್ತೆ ನಮಸ್ತೆ, ಯಾರಿದು ಲೈನಲ್ಲಿರುವಂತದ್ದು? ನಾಗರಾಜ್ ಅವರೇ, ನಮಸ್ಕಾರ. ಫುಲ್ ಜೋಶ್ ಅಲ್ಲಿ ಐ ಆಮ್ ರೆಡ್ಡಿ ಅಂತ ಹೇಳ್ತಿದ್ರಿ, ನಾನು ನಿಮ್ಗೆ ಪ್ರಶ್ನೆ ಕೇಳೋದಕ್ಕೆ ಫುಲ್ ಜೋಶ್ ಹಾಕಾಯ್ತಾ ಇದೀನಿ. ಪ್ರಶ್ನೆ ಕೇಳ್ಬೋದೇ? ಸಾಮಾನ್ಯವಾಗಿ ನಾವು ವಿಮಾನದ ಕಿಟಕಿಗಳನ್ನ ನೋಡೇ ಇರ್ತೀವಿ, ಹೌದಾ? ವಿಮಾನದ ಕಿಟಕಿಗಳನ್ನ ನೋಡಿರ್ತೀವಿ, ಫ್ಲೈಟ್ ನ ಕಿಟಕಿಗಳನ್ನ ನೋಡಿರ್ತೀವಿ, ಹೌದಾ? ಈ ಫ್ಲೈಟ್ ನ ಕಿಟಕಿಗಳು ತುಂಬಾ ದುಂಡಾದಂತಹ ಮೂಲೆಗಳನ್ನ ಹೊಂದಿರುತ್ತೆ. ಕಿಟಕಿಗಳ ಗ್ಲಾಸ್ ಕವರ್ ಆಗಿರೋದು ದುಂಡಾದ ಮೂಲೆಗಳಿಂದ, ಹೌದಾ? ಆದರೆ ಈ ಒಂದು ಕಾರಣ ಯಾವುದು? ಯಾತಕ್ಕೋಸ್ಕರ ವಿಮಾನದ ಕಿಟಕಿಗಳು ದುಂಡಾದ ಮೂಲೆಗಳನ್ನ ಹೊಂದಿರುತ್ತೆ? ನೀವೆಲ್ಲಾದ್ರೂ ಟ್ರಾವೆಲಿಂಗ್ ಅಲ್ಲಿ ಇದ್ರೆ ವಾಯ್ಸ್ ಬ್ರೇಕ್ ಆಗ್ತಿರ್ಬೋದು ನೋಡಿ. ನೀವೆಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇದ್ರೆ ಬಹುಶಃ ನಿಮ್ಮ ವೆಹಿಕಲ್ ನ ಸೈಡ್ ಹಾಕಿ ಮಾತಾಡಿ. ಎಸ್, ವಿಮಾನದ ಕಿಟಕಿಗಳು ಯಾತಕ್ಕೆ ದುಂಡಾದ ಮೂಲೆಗಳನ್ನ ಹೊಂದಿರುತ್ತೆ, ಅದರ ಕಾರ್ನರ್ ಯಾಕೆ ರೌಂಡ್ ಆಗಿರುತ್ತೆ ಅನ್ನೋದು ನನ್ನ ಪ್ರಶ್ನೆ. ಹಾ, ಯಾತಕ್ಕೆ? ಯಾಕೆ ಯಾಕೆ ಯಾಕೆ? ನಿಮ್ಮ ಸಮಯ ಈಗ ಶುರುವಾಗಿದೆ. ಆಪ್ಷನ್ ಯಾಕೆ ಅಂದ್ರೆ ಬೇಕಾ? ಆಪ್ಷನ್ ಎ, ಚೂಪಾದ ಮೂಲೆಗಳಲ್ಲಿ ಒತ್ತಡ ಹೆಚ್ಚು ಕೇಂದ್ರೀಕೃತವಾಗುತ್ತದೆ. ಆಪ್ಷನ್ ಬಿ, ದುಂಡಾದ ಮೂಲೆಗಳಲ್ಲಿ ಒತ್ತಡ ಹೆಚ್ಚು ಇರುತ್ತದೆ. ಆಪ್ಷನ್ ಸಿ, ಮೇಲಿನ ಯಾವುದೂ ಅಲ್ಲ. ಆಪ್ಷನ್ ಡಿ, ಮೇಲಿನ ಎಲ್ಲವು. ಚೂಪಾದ ಮೂಲೆಗಳಲ್ಲಿ ಒತ್ತಡ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ಅದು ದುಂಡಾದ ಮೂಲೆನ ಬಳಸ್ತಾರೆ ಅಂತ ಹೇಳ್ತಾ ಇದ್ದೀರಾ? ಶಿವರಾ, ಪಕ್ಕನಾ?
1: 100%.
0: ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀರಿ ನೀವು. ಹಾಗಾದ್ರೆ ನಿಮ್ಮ ಉತ್ತರ ಸರಿನಾ ತಪ್ಪಾ ಅಂತ ನಾವು ನೋಡೋದಾದರೆ ನಿಮ್ಮ ಉತ್ತರವೇನಾಗಿದೆ? ಕಂಗ್ರಾಚುಲೇಷನ್ಸ್. ಉತ್ತರ ಸರಿಯಾಗಿದೆ. ಏನಿದು ಸುಮ್ನೆ ಹಾಗೆ ರ್ಯಾಂಡಮ್ ಆಗಿ ಕೊಟ್ಟ ಗೆಸ್ಸ ಹೇಗೆ? ಜಾಸ್ತಿ ಖುಷಿ ಆಗ್ತದೆ ಇವತ್ತಾದ್ರೂ ಒಬ್ರು ಸರಿಯಾದ ಉತ್ತರ ಕೊಟ್ರು ಅಂತ ಹೇಳಿ. ದಟ್ಸ್ ನೈಸ್. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಸ್ಕ್ವೇರ್ ಆದಂತಹ ಅಥವಾ ಚೂಪಾಗಿರುವಂತಹ ಮೂಲೆ ಅಂದ್ರೆ, ಅಥವಾ ಸ್ಕ್ವೇರ್ ಆಯತಾಕಾರದ ಒಂದು ಕಿಟಕಿ ಆದ್ರೆ, ಆ ಒಂದು ಮೂಲೆಗಳು ಯಾವಾಗ್ಲೂ ಶಾರ್ಪ್ ಎಡ್ಜ್ ಆಗುತ್ತೆ, ಅಂದ್ರೆ ಚೂಪಾದ ಮೂಲೆ ಆಗುತ್ತೆ. ಅದರಿಂದ ಒತ್ತಡ ಹೆಚ್ಚು ಕೇಂದ್ರೀಕೃತ ಆಗೋದ್ರಿಂದ ಸುತ್ತ ಬಿರುಕುಗಳು ಉಂಟಾಗೋಕ್ ಶುರುವಾಯ್ತಂತೆ ಮೊದಲಿನ ವಿಮಾನಗಳಲ್ಲಿ. ಹಾಗಾಗಿ ಆ ಒತ್ತಡ ಹೆಚ್ಚಾಗಿ ಆ ಒಂದು ಬಿರುಕುಗಳು ಕಾಣಿಸ್ಕೊಂಡು ಮೇಲಕ್ಕೆ ಹಾರದಾಗ ಅವೆಲ್ಲ ಚೂರಾದ್ರೆ ಒಳಗಿರೋರ್ ಕಥೆ ಅಷ್ಟೇ. ಹಾಗಾಗಿ ವಿಮಾನದ ಕಿಟಕಿಗಳಿಗೆ ಮೂಲೆಗಳನ್ನ ದುಂಡಾದ ರೀತಿಯಲ್ಲಿ, ನಂತರ ಸುರಕ್ಷಿತವಾಗಿರಲಿ ಒಳಗಿರೋರು ವಿಮಾನದ ಸುರಕ್ಷತೆಯನ್ನ ಗಮನದಲ್ಲಿಟ್ಕೊಂಡು ಕಿಟಕಿಗಳನ್ನ ದುಂಡಾದ ಮೂಲೆಗಳಿಂದ ಮಾಡೋದಕ್ಕೆ ಶುರು ಮಾಡಿದ್ರು. ಇನ್ಮೇಲೆ ನೆಕ್ಸ್ಟ್ ನೀವು ಅಪ್ಪಿ ತಪ್ಪಿ ಫ್ಲೈಟ್ ಹತ್ತದಾಗ ಕಿಟಕಿ ಪಕ್ಕ ಕೂತಾಗ ಈ ಕ್ವಶನ್ ನೆನಪಿಸ್ಕೋತೀರಾ? ನೀವೇ ಅಲ್ಲ, ಯಾರ್ಯಾರು ಈ ಕಾರ್ಯಕ್ರಮ ಕೇಳ್ತಿದ್ದೀರೋ ನೀವು ಕೂಡ ನೆನಪಿಸ್ಕೋಬೇಕು. ಯಾಕಂದ್ರೆ ಪ್ರತಿಯೊಬ್ಬರ ಸುರಕ್ಷತೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಏನ್ ಹೇಳ್ತೀರಾ?

0: ಕನಿಷ್ಠ ಪಕ್ಷ ಒಂದು 8-10 ಸಾರಿ ಟಿಕೆಟ್ ಅನ್ನ ತಗೊಂಡಿದ್ವಿ ಮೇಡಮ್, ಫಿಲ್ಮ್ ಟಿಕೆಟ್.
1: ದಟ್ಸ್ ರಿಯಲಿ ನೈಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಸರಿ, ಹಾಗಾದ್ರೆ ಮತ್ತೆ ಇನ್ನೊಮ್ಮೆ ಸಿಗೋಣ. ಆಲ್ ದಿ ಬೆಸ್ಟ್ ನಿಮಗೆ, ಎಲ್ಲ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನೀವು ನಿಮ್ಮಿಷ್ಟದ ಹಾಡನ್ನ ನಿಮ್ಗೋಸ್ಕರ ಪ್ರಸಾರ ಮಾಡ್ತಾ ಇದೀನಿ, ಯಾಕಂದ್ರೆ ನೀವು ಕಾರ್ಯಕ್ರಮದಲ್ಲಿ ಗೆದ್ದಿದ್ದೀರಾ, ಕೇಳಿ ಎಂಜಾಯ್ ಮಾಡಿ, ಆಗ್ಬೋದಾ?
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ಮ ನಾಳೆ ನನ್ನ ಬರ್ಡೇ.
1: ಯಸ್, ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು ರಾಜು ಅವರೇ. ಮತ್ತೆ ಆದಷ್ಟು ಬೇಗ ಸಿಗೋಣ. ಈಗ ಅವರಿಗೋಸ್ಕರ, ಅವರು ಕಾರ್ಯಕ್ರಮದಲ್ಲಿ ಗೆದ್ದಿದ್ರಿಂದ, ಯಾರೆ ನೀನು ಈ ಒಂದು ಗೀತೆ ಪ್ರಸಾರವಾಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಇದು FM ರೈನ್ಬೋ 101.3 MHz.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

6:35. ಇವತ್ತಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋ ಸಮಯ ಬಂದಾಗಿದೆ. ಇವತ್ತು ನಮ್ಮ ಜೊತೆಯಾಗಿ ಯಾರ್ಯಾರಪ್ಪ ಮಾತಾಡಿದ್ರು ಅಂದರೆ, ಗುಣವತಿ ಭೀಮಪ್ಪ ಅವರು ಮಾತಾಡಿದ್ರು, ನಂತರ ಶ್ರೀನಿಧಿ ಅವರ ಸಂದೇಶ ಬಂದಿತ್ತು, ಬಳಿಕ ರಾಜು ಅವರು ಬೆಳಗಾವಿನಿಂದ, ಅದಾದ ನಂತರ ನಾಗರಾಜು ಅವರು ಮುದ್ದೇಬಿಹಾಳದಿಂದ ನಮ್ಮೊಟ್ಟಿಗಾಗಿದ್ರು. ಈಗ ನಮ್ಮ ಈ 4 ಜನ ಕೇಳುಗರಲ್ಲಿ ನಾಗರಾಜ್ ಅವರೊಬ್ಬರು ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾಯಿತು. ಉಳಿದವರು ತುಂಬ ಚೆನ್ನಾಗಿ ಪ್ರಯತ್ನ ಮಾಡಿದ್ರು. ಇಂತಹ ಚಂದದ ಕಾರ್ಯಕ್ರಮಗಳು ನಿಮ್ಮ ಜೊತೆಯಾಗೋದು ಕೇವಲ ನಿಮ್ಮ FM ರೇನ್ಬೋದಲ್ಲಿ ಮಾತ್ರ. ಅಂದ ಹಾಗೆ ಇವರ ಜೊತೆಯಾಗಿ ಯಾರ್ಯಾರಪ್ಪ ಇವತ್ತು ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳಿ ಸಂದೇಶ ಕಳಿಸಿದ್ರು ನೋಡೋಣವಾ. ಲಕ್ಷ್ಮೀಕಾಂತ್ ನವಳೆ ಅವರು ರಟ್ಟಿಹಳ್ಳಿಯಿಂದ, ಅದಾದ ನಂತರ ಗಿರೀಶ್ ಅವರು ಸೊರಬ ಜಾಡೆ ಅವರು ಶಿವಮೊಗ್ಗದಿಂದ ಬಂದಿದೆ ಸಂದೇಶ, ವಿದ್ಯಾನಗರದಿಂದ ಹೋಳೆ ಲಕ್ಷ್ಮೀಚಂದ್ರ ಶೇಖರ್ ಅವರದ್ದು, ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ, ಮಲ್ಲೇಶ್ವರಂನಿಂದ ಸುಧೀಂದ್ರ ಅವರು, ಬಳಿಕ ಸರಿ ಉತ್ತರವನ್ನು ಮಧ್ಯಮದ ಸರಿಯಾಗಿ ಟ್ರೈ ಮಾಡಿ ಕಳಿಸ್ತಾ ಇದ್ದವರು ತರೀಕೆರೆಯಿಂದ ರವಿಕುಮಾರ್ ಅವರು, ಅದಾದ ನಂತರ ನನಗೆ ಕನ್ನಡ ಬರಲ್ಲ ಆದರೂ ಕೂಡ ಟ್ರೈ ಮಾಡ್ತೀನಿ ರೀ ಅಂದವರು ಸುಭಾಷ್ ಬೂದಿಹಾಳ್ ಅವರು, ಆನಂದ ಕುಲಕರ್ಣಿ ಅವರ ಸಂದೇಶ ಬಂದದ್ದು ಸುಲೇಪೇಟೆಯಿಂದ, ಅದಾದ ನಂತರ ಅನಂತಕುಮಾರ್ ಅವರು, ಶ್ರೀಧರ್ ಪದ್ಮ ಪನ್ನಗ ಅವರ ಜೊತೆಯಾಗಿ ಮೂಡಲ ವಿಠಲಾಪುರದಿಂದ ಸಂದೇಶ ಕಳಿಸಿದರು, ಅನಂತಮೂರ್ತಿ ಅವರು

ಶೃಂಗೇರಿಯಿಂದ ಯಾಕ್ರಿ ನನಗೆ ಫೋನ್ ಮಾಡಲೇ ಇಲ್ಲ ಅಂತ ಹೇಳಿ ಬೇಸರ ಮಾಡ್ಕೊಳ್ತಾ ಇದ್ರು. ಖಂಡಿತವಾಗ್ಲೂ ಎಲ್ಲರನ್ನ ತಲುಪುವಂತಹ ಪ್ರಯತ್ನ ಮಾಡ್ತೀವಿ, ಆದ್ರೆ ಏನ್ ಮಾಡೋದು, ಸಮಯ ಪರ್ಮಿಷನ್ ಕೊಡಲ್ಲ. ಸಂದೇಶ ಕಳಿಸ್ಕೊಟ್ಟ ಎಲ್ಲರಿಗೂ ಕೂಡ ಪ್ರೀತಿಯಿಂದ ಧನ್ಯವಾದ, ಧನ್ಯವಾದ ಮತ್ತು ಧನ್ಯವಾದ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಮ ಜೊತೆಯಾಗಿದೆ ಇಷ್ಟು ಹೊತ್ತು ಮಾತಾಡ್ತಾ ನಾನು ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನ ಬೆಲ್ಲು 101.3 ಮೆಗಾಹರ್ಟ್ಸ್ ಅನ್ನ. ಇದು FM ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯಾರ್ಸ್.

0: 6:05ಕ್ಕೆ ನಿಮ್ಮ ಜೊತೆಯಾಗ್ತಾ ಇದೆ ಕಾರ್ಯಕ್ರಮ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ಅದಾದ ನಂತರ ಮತ್ತೆ ಜೊತೆಯಾಗೋಣ ಎಫ್ಎಂ ರೇನ್ಬೋದಲ್ಲಿ.
1: This is Akashwani, the news read by Nishit Kumar. The Har Ghar Tiranga campaign is being celebrated nationwide to foster a sense of patriotism among citizens, strengthen national unity, and promote India's cultural heritage.

0: The campaign marks the fifth year of the Har Ghar Tiranga initiative, which began in 2022 and has since evolved into one of the country's largest public participation movements. The initiative is aimed at encouraging citizens to hoist the national flag and participate in activities celebrating patriotism, national unity and India's cultural heritage. This year's campaign holds special significance as it coincides with the 150th anniversary of India's national song Vande Mataram, bringing together the national flag and the national song in a unique celebration of patriotism. Prime Minister Narendra Modi has appealed to the citizens to participate enthusiastically in the Har Ghar Tiranga movement and renew their collective resolve to contribute towards building a Viksit Bharat. In a social media post, Mr. Modi said, "Tricolour is the pride of the nation and a constant source of inspiration to always give the best for the country." The Prime Minister expressed happiness, saying that this year's efforts are dedicated to Vande Mataram as it marks its 150th anniversary. Raksha Mantri Rajnath Singh today said that Operation Sindoor sent a global message that India will go to any extent to ensure the safety of its citizens while protecting the Sindoor worn by women of this country. The minister said this at the inaugural event of the Sindoor Maharaktadan Yatra Blood Donation Camp at the Base Hospital in New Delhi. The Raksha Mantri commended the Indian Defence Forces for eliminating terrorists and their handlers based in Pakistan and ensuring that those who dared to cast an evil eye on India faced dire consequences. Underlining Sindoor Maharaktadan Yatra, Mr. Singh asserted that while Operation Sindoor showcased courage, the mega blood donation camp represents compassion. Union Education Minister Prahlad Joshi today held a meeting with the secretary and senior officials of the Education Ministry on matters concerning the National Testing Agency NTA. In a social media post, Mrs. Joshi said they deliberated on key matters requiring attention and the steps ahead to further strengthen institutional mechanisms, streamline processes and ensure greater responsiveness to students. He said that the government's main focus remains on building a robust, transparent and credible examination ecosystem that serves the aspirations of every student. The Ministry of Housing and Urban Affairs has said that over 1 crore 25 lakh houses have been sanctioned so far under the Pradhan Mantri Awas Yojana Urban, PMAYU and PMAYU 2.0. Of these, more than 1 crore houses have been completed and handed over to beneficiaries across the country, with around 1 crore of the houses having been allotted to women. India has crossed 300 gigawatt of non-fossil fuel-based installed electricity generation capacity. The landmark achievement made on the 31st of last month represents more than 60% of the 500 gigawatt capacity target set for 2030. The Ministry of New and Renewable Energy in a statement said that the share of non-fossil fuel-based electricity capacity in the country's total installed electricity generation capacity has reached over 54%. Typhoon Dolphin has made landfall along China's eastern coast this afternoon, affecting Zhejiang and Fujian provinces. Following the typhoon's landfall, the country's National Meteorological Center has issued a red alert for heavy rainfall in the country. Meanwhile, Shanghai's two airports cancelled more than 1,300 flights, while authorities relocated around 3 lakh people in surrounding regions. Heavy rain is expected across Zhejiang, Fujian, Shanghai, Jiangsu, Anhui, Jiangxi, Hubei, Henan and Shandong till Wednesday. The typhoon is expected to move northwestwards and gradually weaken after landfall. India's medal tally rises to 3 at the World Athletics Under-20 Championships in United States. India's Basant Kumar Meghwal won a silver in high jump, while Shahnawaz Khan won a bronze in the long jump today. In the men's high jump, 19-year-old Meghwal cleared his personal best of 2.21 meter, and in the men's long jump, Shahnawaz also clinched bronze with a best effort of 7.84 meters. And with that, we end this news bulletin.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವ ಓ ಕರ್ನಾಟಕ ಹೃದಯ ಶಿವ
3: ಕನ್ನಡ ರತ್ನ ಭಂಡಾರ ಆತ್ಮೀಯ ಕೇಳುಗ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರತಿಕ್ರಿಯೆ ಅಮೋಘವಾಗಿದೆ. ನಮ್ಮ ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗ ಕಂಡ ಮಹಾನ್ ಪ್ರತಿಭಾನ್ವಿತ ಕಲಾವಿದೆ ರಂಗಕರ್ಮಿ ಬಿ ಜಯಮ್ಮ ಅವರು ರಂಗಭೂಮಿಯಲ್ಲೂ ರಾಜಕೀಯದಲ್ಲೂ ಸಕ್ರಿಯರಾಗಿ ದುಡಿದವರು. ಆಗಲೇ ಅವರು ತ್ರಿಭಾಷಾ ತಾರೆ. 1931 ಹಿಸ್ ಲವ್ ಅಫೇರ್ ನಿಂದ ಹಿಡಿದು ಸಾಕ್ಷಾತ್ಕಾರದವರೆಗೆ ಅವರ ಚಿತ್ರಲೋಕದ ಪಯಣ. ಆಗ ಆಕಾಶವಾಣಿ ಅಜ್ಜ ಅಜ್ಜಿ ಮಾಲಿಕೆಯನ್ನ ಪ್ರಸಾರ ಮಾಡಿತ್ತು. ಈ ಮಾಲಿಕೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಬಾಲಕಿಯರ ಪ್ರೌಢಶಾಲೆಯ ಮಕ್ಕಳು ಬಿಜಯಮ್ಮ ಅವರ ಚಿತ್ರ ಜಗತ್ತಿನ ಕುರಿತಾಗಿ ಮಾತಾಡಿಸಿದ್ದಾರೆ. ಬಿಜಯಮ್ಮ ಅವರು ಮುಖಿ ಟಾಕಿ ಹೇಗಿತ್ತು ಅಂತ ಮಕ್ಕಳಿಗೆ ವಿವರಿಸಿದ್ದಾರೆ. ಅವರ ಬಾಲ್ಯವನ್ನ ಕಟ್ಟಿಕೊಟ್ಟಿದ್ದಾರೆ. ಹೇಗೆ ಮಾತಾಡಿದ್ದಾರೆ ಕೇಳಿ.
4: ನಾನು ನಾಟ್ಯದಲ್ಲಿ ಮಾಡ್ತಿದ್ದೆ ಕಣವ. ನಾನು ನಾಟ್ಯದಲ್ಲಿ ಮಾಡ್ತಾ ಇದ್ದಿದ್ದು ನಾನು ಸಣ್ಣ ಹುಡುಗಿ ಒಳಗೆ ಶುರು ಮಾಡಿಬಿಟ್ಟಿದ್ದೀನಿ. ನನಗೆ 7 ವರ್ಷ ಆದಾಗಲೇ ನನಗೆ ಚಿಕ್ಕ ಚಿಕ್ಕ ನಾಟಕದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ನಮ್ಮ ನಾಟಕ ನಮ್ಮ ದೊಡ್ಡಪ್ಪನ ನಾಟಕ ಆಯ್ತು ಹೋಗಿ ನಮ್ಮ ದೊಡ್ಡಮ್ಮ ಕರ್ಕೊಂಡೋಗಿ ಚಿಕ್ಕ ಚಿಕ್ಕ ಪಾಲ್ಟೆಲ್ಲ ಮಾಡಿಸ್ತಾಯಿದ್ರು. ನಡು ರಾಮಾಯಣದಲ್ಲಿ ಅಂಗದ ಅಂತ ಕಪಿ ಪಾತ್ರ ಮಾಡ್ತಾ ಇದ್ದೆ ಕಲಾ, ಮತ್ತು ಕಮಲ್ ಪಾತ್ರ ಮಾಡಿದ್ದೆ ಕಬೀರ್ನಲ್ಲಿ, ಮತ್ತು ಇದು ಕಾಳಿದಾಸದಲ್ಲಿ ಒಂದು ಪಾತ್ರ ರಾಜಕುಮಾರ್ ಪಾತ್ರ ಮಾಡ್ತಾ ಇದ್ದೆ. ಆಮೇಲೆ ಏನಾಗೋಯ್ತು ಗೊತ್ತಾ, ನಾವು ಪಾರ್ಟ್ ಮಾಡ್ತೀನಿ ಅಂತ ಆಗ್ತಾ ಆಗ್ತಾ ನನಗೆ 9 ವರ್ಷ ಆಗೋಗ್ಬಿಟ್ಟಿತ್ತು. ನಮ್ಮ ಈ ಊರಿನಲ್ಲಿ ರಸಿಕ ಜನಾಂಧ ನಾಟಕ ಸಭಾ ಅಂತ ಇದ್ರು. ಅವ್ರು ಬಂದು ನಮ್ಮ ಅಮ್ಮನ ಕೇಳಿದ್ದಾರೆ, ಏನು ನಿಮ್ಮ ಮಗಳು ನಾಟ್ಯದಲ್ಲೆಲ್ಲ ಪಾರ್ಟ್ ಮಾಡ್ತಾರಂತೆ, ನಮ್ಮ ನಾಟ್ಯದಲ್ಲೂ ಪಾರ್ಟ್ ಮಾಡ್ತೀವಿ ಅಂತೇಳಿ ಸೀತೆ ಪಾಟು ರಾಣಿ ಪಾರ್ಟ್ ಮಾಡಿಸ್ಬಿಟ್ರು. ಏನು ನನ್ನ ಪಾರ್ಟ್ ಅಂದರೆ ರಾಮನಿಗೆ ಹಾರ ತೊಗೊಂಡೋಗಿ ಹಾಕೋದು, ನಮಸ್ಕಾರ ಮಾಡೋದು, ರಾಮನ ನನಗೆ ಹಾಕೋದು. ಆಗ ಜನ ಚಪ್ಪಾಳೆ ಹೊಡೆದ್ಬಿಟ್ರು. ಆಗ ಅಲ್ಲಿದ್ದವರೆಲ್ಲ ನೀನು ದೊಡ್ಡ ಕಲಾವಿದೆ ಆಗಮ್ಮ ಅಂತ ಆಶೀರ್ವಾದ ಮಾಡಿದ್ರು. ಅವಾಗ ನಾಟಕ ಶುರು ಮಾಡಿದ್ದು ಹಾಗೆ ಬೆಳ್ಕೊಂಡು ಬಂದೈತೆ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ ಕಿಲಾರಿ ರೋಡ್ನಲ್ಲಿ ಒಂದು ಸ್ಕೂಲ್ ಇತ್ತು, ಅಲ್ಲಿ ನಾನು ಹೋಗ್ತಾ ಇದ್ದೆ 9ನೇ ವರ್ಷದಲ್ಲಿ. ಅಲ್ಲಿ ಏನಪ್ಪ, ನಾವು ಓದ್ ಕಾಲದಲ್ಲಿ ಏನು ನೆಲ್ದ ಮೇಲ್ಕೊಂಡ್ರು ಸರ್ ಎಲ್ಲ ಮರಳಾಕ್ಬಿಡೋರು. ಅಲ್ಲಿ ಶ್ರೀ ಓ ನಮಃ ಇದನ್ನು ಮರಳಲ್ಲೇ ನಮ್ಗೆ ಹೇಳ್ಕೊಡ್ತಾ ಇದ್ರು. ಹಾಗೆ ಕಲ್ತ್ಕೊಂಡು ಕಲ್ತ್ಕೊಂಡು ಪಾಠ ಮಾಡ್ಕೊಂಡು ಬಂದೆ. ಗುಬ್ಬಿ ಕಂಪ್ನಿಯವ್ರಿಗೆ ಗೊತ್ತಾಗೋಗ್ಬಿಟ್ಟು ನಮ್ಮ ಗುಬ್ಬಿ ಕಂಪ್ನಿ ವೀರಣ್ಣವರು ನಮ್ಮನ್ನು ಅವ್ರ ಕಂಪ್ನಿ ಕರೆಸ್ಕೊಂಬಿಟ್ರು. ಆಗ ನನಗೆ 14 ವರ್ಷ ಆಗಿತ್ತು. ನಾನು ನಾಟಕಕ್ಕೆ ಬಂದಾಗ ಒಂದು ನಟಿ ಪಾರ್ಟ್ ಮಾಡಿಸಿದ್ರು. ನಟಿ ಪಾರ್ಟ್ ಮಾಡಿಸ್ಕೊಂಡು ಬಂದಾಗ ಅಲ್ಲಿ ಕಂಪ್ನಿಯವರೆಲ್ಲ ಸಂತೋಷ ಪಟ್ಕೊಂಡು, ಓ ಚೆನ್ನಾಗಿ ಆಡ್ತೈತಿ ಅಮ್ಮ, ನಾಟಕ ನಾವು ತಗೋಬೇಕು ಅಂತೇಳಿ ಎಲ್ಲ ನನಗೆ ಸೆಕೆ 2ನೇ ರಾಣಿ ಪಾರ್ಟ್ ಎಲ್ಲ ಮಾಡಿಸಿದ್ರು. ಚಂಚಲ್ ಕುಮಾರಿ ಅಂತೆ, ಚಿತ್ರತಾರೆ ಅಂತೆ, ಹೀಗೆ ಅನೇಕ ಚಿಕ್ಕ ಚಿಕ್ಕ ಪಾತ್ರ ಎಲ್ಲ ಮಾಡಿಸ್ಕೊಂಡು ಬಂದರು. ಹೀಗೆ ಬರ್ತಾ ಬರ್ತಾ ಬರ್ತಾ ಕೊನೆಗೆ ನಾನು ರಾಣಿ ಪಾರ್ಟ್ ಎಲ್ಲ ಮಾಡ್ತಾ ಬಂದೆ ಕಣಮ್ಮ. 16ನೇ ವರ್ಷಕ್ಕೆ ಒಂದು ಮೂಕೆ ಚಿತ್ರ ಮಾಡಿಬಿಟ್ರು ನಮ್ಮ ಗುಬ್ಬಿ ವೀರಣ್ಣವರು. ಮೂಕೆ ಚಿತ್ರದೊಳಗೆ ನಾವು ಪಾರ್ಟ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟವೇ ಕಣಮ್ಮ. ಆಗ ಈಗೆಂತ ಪರವಾಗಿಲ್ಲ, ಏನು ಡ್ಯೂಪ್ ಅಂತದ್ದು ಎಂಥ ಡ್ಯೂಪ್ ಅಂತ ಹೇಳ್ತಾರೆ, ಅದನ್ನೆಲ್ಲ ಹಾಕ್ಕೊತಾರೆ. ಅವಾಗ ನಮ್ಮ ಕಾಲದಲ್ಲಿಲ್ಲ. ಒಂದು ಪಿಕ್ಚರ್ ಮಾಡಿದ್ರು ಹರಿಮಾಯೆ ಅಂತ ಒಂದು ಪಿಕ್ಚರ್ ಮಾಡಿದ್ರು, ಅದರಲ್ಲಿ ನಾನು ಜಾಂಬುವತಿ ಪಾರ್ಟ್ ಮಾಡಿದ್ದೆ, ಮೊದಲನೇ ಪಾರ್ಟ್ ಮೂಕೆ ಚಿತ್ರ. ನಾನು ಕಾಲೇಜ್ಗೆ ಹೋಗ್ತಿದ್ದಾಗ ನಮ್ಮ ಸೋದರಮ್ಮನ ಮದುವೆ ಮಾಡಬೇಕು ಅಂತ ನಮ್ಮಮ್ಮ, ನನಗೆ ಇನ್ನೊಬ್ನಾರೋ ಕಾಲೇಜಲ್ಲಿ ನೋಡಿದೆ ಅವನ ಮದುವೆ ಮಾಡ್ಕೊಂಡು ನಂಗೆ ಆಸೆ. ನಾನೇನು ಮಾಡ್ತಾ ಇದ್ದೆ, ಒಂದು ಕಾರ್ ಕಲ್ತ್ಕೋಬೇಕು ಅಂತ ಯಾರು ಹೇಳಿದ್ರು. ನಾನು ಕಾರ್ ನಡ್ಸೋಕ್ಕೋದ್ರು ಭಯ ಅಲ್ಲೇ ನಮ್ಮಾಗ 16 ವರ್ಷದಲ್ಲಿ ಹೆಂಗಮ್ಮ ಓಡಿಸೋದ ಕಾರ ಇಲ್ಲ. ಅವಾಗೇನು ಸೈಕಲ್ ಓಡಿಸ್ತಿದ್ರೆ ಲೇಡಿ ಸೈಕಲ್ಲು ಅಂತ ಇತ್ತು ಆಗ, ಮತ್ತೆ ಕಂಬಿ ಇರಲ್ಲ ಅಷ್ಟೇ, ಅದು ಕೂತ್ಕೊಂಡು ಹೋಗ್ಬೇಕು. ಹೋಗ್ಬಿಟ್ಟು ಡಿಕ್ಕಿ ಹೊಡಿಬೇಕು. ಡಿಕ್ಕಿ ಹೊಡೆದ್ಬಿಟ್ರೆ ಏನಾಗುತ್ತೆ, ಟೈಕ್ ಟೈಕ್ ಅಂತ ಇರ್ತಾರೆ, ಸ್ಟಾಪ್ ಸ್ಟಾಪ್ ಅಂದ್ಬಿಡ್ತಾರೆ. ಅವಾಗೆಲ್ಲನೂ ಬೆಳಕಿರಲಿಲ್ಲ, ದೀಪ ಇರಲಿಲ್ಲ, ವಿದ್ಯುತ್ ಶಕ್ತಿದು ಬರೀ ಸೂರ್ಯರಶ್ಮೇಲೇ ಮಾಡ್ಕೊಂಡು ಬರ್ತಾಯಿದ್ರು. ಸೂರ್ಯ ಸ್ವಲ್ಪ ಹೆಂಗಾದ್ರೆ ಸ್ಟಾಪ್ ಅಂದ್ಬಿಡೋರು, ಆಮೇಲೆ ಹ್ಞೂ ಸ್ಟಾರ್ಟ್ ಅಂತ ಅಂದ್ಬಿಡೋರು. ಹಿಂಗೆ 10-12 ಸತಿ ನಾವು ಹೊಡೆದು ಹೊಡೆದು ಹೊಡೆದು ನನ್ನ ಹೊಟ್ಟೆ ಎಲ್ಲ ನೋವು ಬಂದ್ಬಿಡೋದು ಕಣ್ ತಾಯಿ. ಆ ಕಾರ್ಗೂ ಅವ್ನ ಕಾರಲ್ಲಿ ಅವ್ನ ಈ ಕಡೆ ಬರೋದು, ನಾನು ಈ ಕಡೆ ಹೋಗೋದು, ಹಂಗಾಗಿ ಆಗಿ ಬಲೆ ಕಷ್ಟ ಆಗೋಗ್ಬಿಡೋದು. ಅವಾಗ ಇಷ್ಟಲ್ಲದೆ ನಮ್ಮ ಡೈರೆಕ್ಟ್ರು ಏನು ಮಾಡ್ತಿದ್ರು, ಹಾಲು ಕೊಟ್ಟು ಅಂತೇಳಿ ಇಂಗ್ಲೀಷ್ ನಾನು ಬಂದಿದ್ದ ಈ ನಮ್ಮ ಕನ್ನಡ ಮುಖ್ಯ ಚಿತ್ರ ಮಾಡೋಕ್ಕೆ. ಆಯಪ್ಪ ಏನು ಮಾಡೋ, ನೀರು ತಗೊಂಡೋಗಿದ್ದೆ ತಳ್ಬಿಡೋನು, ನನಗೆ ಈಜಕ್ಕೆ ಅಷ್ಟೊಂದು ಬರ್ತಿರ್ಲ ಕಣಮ್ಮ. ಯಾರೇನು ನೋಡಿ ಒಂದು ಚೂರಿನ ಕಲ್ತ್ಕೊಂಡಿದ್ದೆ. ಓ ಈ ನಮ್ಮ ಶ್ರೀರಂಗಪಟ್ಟಣ ಆಯ್ತಲ್ವಾ, ಆ ಕಾವೇರಿ ನದಿ ಇದೆಯಲ್ಲ, ಅಲ್ಲಿ ನನ್ನ ಕರ್ಕೊಂಡೋಗಿ ಹಾಕಿ ತಳ್ಳೇ ಬಿಡೋರು. ನಾನು ಹೋಗಿ ಈಜ್ಕೊಂಡು ಈಜ್ಕೊಂಡು ಮೆಲ್ಲಗೆ ಹೋಗ್ಬಿಟ್ಟು ಒಂದ್ ದಿವಸ ಅಂತೂ ಮುಳುಗೇ ಹೋಗ್ಬಿಟ್ಟಿದೆ, ಎಲ್ಲ ಎದ್ರುಕೊಂಡ್ಬಿಟ್ಟಿದ್ರು ಕಣಮ್ಮ. ಆಮೇಲೆ ಅಲ್ಲಿ ಟೈರ್ ಕಟ್ಕೊಂಡಿದ್ರು ನಮ್ಮವರು. ಆ ಟೈರ್ ಕಟ್ಕೊಂಡಿದ್ದಾಗ ನಾನು ಹೋಗಿ ಅಲ್ಲಿ ಯಾವ ಟೈರ್ ಹಿಡ್ಕೊಂಡ್ಬಿಟ್ಟೆ ರೋಡ್ ಮೇಲೆ ಇದ್ದಾಗ, ಆಗ ನಾನೆಲ್ಲ ಹಿಡ್ಕೊಂಡು ಬಂದು, ಏನೋ ನಿಮ್ಮೆಲ್ಲರ ಪ್ರೀತಿಯನ್ನು ನಿಮ್ಮನ್ನು ನೋಡಬೇಕು ಈ ವಯಸ್ಸಿನಲ್ಲಿ ಇತ್ತು, ನಾನು ಉಳ್ಕೊಂಡು ಬಂದೆ. ಹಿಂಗೆ ಮೂಕಿ ಚಿತ್ರದಲ್ಲೆಲ್ಲ ಮಾಡ್ಕೊಂಡು ಬಂದ್ವಮ್ಮ. ಆಮೇಲೆ ಬಂತು ಟಾಕಿ ಚಿತ್ರ, ಅದು ನಾವು ಬೊಂಬಾಯಿನಲ್ಲಿ ಮಾಡಿದ್ವಿ.
3: ರತ್ನ ಭಂಡಾರದ ಇವತ್ತಿನ ಧ್ವನಿ ಕಲಾವಿದೆ ರಂಗಕರ್ಮಿ ಬಿಜಯಮ್ಮ ಅವರು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ. ಜಯ ಹೇ.

0: ವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಿಕಾ ಮುದಿತಾ ವ್ಯತಾಲಃ
1: ಆದೌ ಮುಖ್ಯ ವಾರ್ತಾಃ ನಾಗರಿಕೇಷು ದೇಶಭಕ್ತಿ ಭಾವನಾಂ ವರ್ಧಯಿತುಂ ರಾಷ್ಟ್ರೈಕ್ಯಂ ಸುದೃಢಂ ಕರ್ತುಂ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಪ್ರೋತ್ಸಾಹಯಿತುಂ ಚ ಹರ ಘರ ತಿರಂಗಾ ಇತಿ ಅಭಿಯಾನಂ ಸಂಪೂರ್ಣ ದೇಶೆ ಆಚರ್ಯತೆ. ಕೇಂದ್ರೀಯ ಗೃಹಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಔಪನಿವೇಶಿಕ ಕಾಲಸ್ಯ ನಿಯಮಾನ್ ನಿರಸ್ಯ ಮೋದಿ ಸರ್ವಕಾರೇಣ ಆನೀತಾಃ ತ್ರಯಃ ನೂತನಾಃ ಆಪರಾಧಿಕ ವಿಧಯಃ ಮುಖ್ಯತಃ ತ್ರಿಷು ಸ್ತಂಭೇಷು ಪ್ರೌದ್ಯೋಗಿಕ್ಯಾಂ ಸಮಯ ಸೀಮಾಯಾಂ ವಿಶ್ವಾಸಸ್ಯ ಚ ಉಪರಿ ಆಧಾರಿತಾಃ ಸಂತಿ. ಕೇಂದ್ರೀಯ ಅನ್ವೇಷಣ ಅಭಿಕರಣೇನ ಕೇರಳ ರಾಜ್ಯಸ್ಯ ಮಲಪ್ಪುರಂ ಜನಪದೆ ಅವೈಧ ವಿಸ್ಫೋಟಕ ರಾಶಿ ಗ್ರಹಣ ಪ್ರಕರಣೆ ಅಪರಃ ಆರೋಪಿ ನಿಗಡಿತಃ. ಅಪಿ ಚ ಭಾರತೀಯ ಬೈಡ್ಮಿಂಟನ್ ಕ್ರೀಡಿಕಾ ಅಶ್ಮಿತಾ ಚಾಲಿಹ ಕೊರಿಯಾ ಮಾಸ್ಟರ್ಸ್ ಷಡ್ವಿಂಶತಿಃ ಸ್ಪರ್ಧಾಯಾಂ ವಿಜಯಂ ಪ್ರಾಪ್ತವತಿ. ಅಥ ವಾರ್ತಾಃ ವಿಸ್ತರೇಣ. ನಾಗರಿಕೇಷು ದೇಶಭಕ್ತಿ ಭಾವನಾಂ ವರ್ಧಯಿತುಂ ರಾಷ್ಟ್ರೀಯೈಕ್ಯಂ ಸುದೃಢಂ ಕರ್ತುಂ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಪ್ರೋತ್ಸಾಹಯಿತುಂ ಚ ಹರ್ ಘರ್ ತಿರಂಗಾ ಇತಿ ಅಭಿಯಾನಂ ಸಂಪೂರ್ಣ ದೇಶೆ ಆಚರ್ಯತೆ. ಅನುಕ್ರಮಂ ಪಂಚಮೇ ವರ್ಷೆ ಆಯೋಜ್ಯಮಾನಂ ಏತತ್ ಅಭಿಯಾನಂ ದ್ವಾವಿಂಶತ್ಯಧಿಕ ದ್ವಿಸಹಸ್ರತಮೇ ವರ್ಷೆ ಪ್ರಾರಬ್ಧಃ ಆಸೀತ್. ಯದ್ಧಿ ಅಧುನಾ ದೇಶಸ್ಯ ಬೃಹತ್ತಮೇಷು ಜನಸಹಭಾಗಿತಾಪೂರ್ಣೇಷು ಅಭಿಯಾನೇಷು ಅನ್ಯತಮಂ ಅಭವತ್. ಅಸ್ಯ ಉಪಕ್ರಮಸ್ಯ ಉದ್ದೇಶ್ಯಂ ನಾಗರಿಕೇಷು ರಾಷ್ಟ್ರಧ್ವಜಸ್ಯ ಆರೋಹಣಾಯ ತೇಷು ದೇಶಭಕ್ತೇಃ ರಾಷ್ಟ್ರೈಕ್ಯಸ್ಯ ಭಾವನಾಯಾಃ ಚ ಸಂವರ್ಧನಂ ಅಸ್ತಿ. ಸಹೈವ ನಾಗರಿಕಾಃ ಭಾರತಸ್ಯ ಸಾಂಸ್ಕೃತಿಕ ಪರಂಪರಾಂ ಉತ್ಸವಪೂರ್ವಕಂ ಸಮ್ಮಾನಯೇಯುಃ ವಿವಿಧಾಸು ಗತಿವಿಧಿಷು ಸಹಭಾಗಿತಾಂ ಸ್ವೀಕುರ್ವಂತಿ ಇತಿ ಏತದರ್ಥಂ ತೇಭ್ಯಃ ಪ್ರೋತ್ಸಾಹನ ಪ್ರದಾನಂ ಅಪಿ ಹರ್ ಘರ್ ತಿರಂಗಾ ಇತ್ಯೇತಸ್ಯ ಅಭಿಯಾನಸ್ಯ ಉದ್ದೇಶ್ಯಭೂತಂ ಅಸ್ತಿ. ಅವಧೇಯಂ ಯತ್ ಅಸ್ಯ ವರ್ಷಸ್ಯ ಅಭಿಯಾನಸ್ಯ ವಿಶೇಷಂ ಮಹತ್ವಮಸ್ತಿ ಯತಃ ಇದಂ ಭಾರತಸ್ಯ ರಾಷ್ಟ್ರ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ಕೇಳುಗರ ಬಳಗಕ್ಕೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನಬಿಲ್ಲು, ಮನಸ್ಸುಗಳ ಮಾತು ಮಧುರ. ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಪ್ರಿಯ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ಆರಂಭದಲ್ಲಿ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಬಾಲ್ಯದಲ್ಲಿ ನಿಮ್ಮ ಬಾಲ್ಯದಲ್ಲೇ ನಿಮ್ಗೆ ತುಂಬಾ ಇಷ್ಟವಾದಂತಹ ಒಂದು ಸಣ್ಣ ಸಂತೋಷ ಯಾವುದು ಯೋಚನೆ ಮಾಡಿ. ಮಳೆಯಲ್ಲಿನ ಆಟನ, ಅಮ್ಮ ಮಾಡ್ಕೊಡ್ತಾ ಇದ್ದಂತಹ ತಿಂಡಿನ, ಶಾಲೆಯಿಂದ ಮನೆಗೆ ಬಂದಾಗ ಕಾಯ್ತಾ ಕೂತಿದ್ದಂತಹ ಅಮ್ಮನ, ಬೇಸಿಗೆಯ ರಜೆಯ ಅಜ್ಜಿ ಮನೆ, ಗೆಳೆಯರ ಜೊತೆಗಿನ ಆಟ, ಹೊಸ ಬಟ್ಟೆಗಾಗಿ ಕಾಯುತ್ತಿದ್ದ ಹಬ್ಬ. ಅವಾಗೆಲ್ಲ ನಮ್ಮ ಬಳಿ ಹೆಚ್ಚು ದುಡ್ಡೇನಿರ್ತಿರ್ಲಿಲ್ಲ, ಆದ್ರೆ ಸಂತೋಷಕ್ಕೆ ಭರ ಏನಿರ್ತಿರ್ಲಿಲ್ಲ.

ಇವತ್ತು ಮೊಬೈಲ್ ಫೋನ್ ಇದೆ, ಹಣ ಇದೆ, ಸೌಲಭ್ಯಗಳಿಗಂತೂ ಕೊರತೆನೆ ಇಲ್ಲ. ಆದ್ರೆ ಸಮಯ ಇದೆಯಲ್ಲ, ಇಲ್ಲ. ಎಲ್ಲಾರ್ ಲೈಫಲ್ಲೂ ಒಂದ್ ರೀತಿ ಧಾವಂತ ಓಡ್ತಾನೆ ಇರ್ತೀವಿ. ಎಲ್ಲಿ ಓಡ್ತಾ ಇದೀವಿ, ಯಾಕೆ ಓಡ್ತಾ ಇದೀವಿ, ಹೇಗೆ ಓಡ್ತಾ ಇದೀವಿ ಗೊತ್ತಾಗೋದಿಲ್ಲ ಅಲ್ವಾ? ನಮ್ಮನ್ನ ಸಂಪರ್ಕ ಮಾಡ್ಲಿಕ್ಕೆ ನೂರಾರು ಮಾರ್ಗಗಳಿದ್ರು ಕೂಡ ಮನಸ್ಸು ಬಿಚ್ಚಿ ಮಾತನಾಡಲು ಒಬ್ಬ ವ್ಯಕ್ತಿಯನ್ನ ಹುಡುಕ್ತಾನೆ ಇರ್ತೀವಿ. ಈಗ ನಮ್ಮ ಬಾಲ್ಯದ ಕಡೆಗೆ ಜಾರೋಣ. ನಮ್ಮ ಬಾಲ್ಯವನ್ನ ಸುಂದರವಾಗಿಸಿದ ಯಾರು? ಅಪ್ಪ ಅಮ್ಮನ, ಫ್ರೆಂಡ್ಸಾ, ಟೀಚರ್ಸಾ? ಯಾರು ಯಾರ್ ನಮ್ಗೆ ಸಮಯ ಕೊಡ್ತಾ ಇದ್ರು? ಶಾಲೆಯಿಂದ ಮನೆಗ್ ಬಂದ ತಕ್ಷಣ ಈ ಬ್ಯಾಗ್ ಅನ್ನ ಒಂದ್ ಕಡೆ ಎಸ್ತು ಅಮ್ಮ ತಿನ್ನೋಕೇನಿದೆ ಅಂತ ಕೇಳ್ತಾ ಇದ್ದಂತಹ ದಿನಗಳು. ಅಮ್ಮ ಪ್ರೀತಿಯಿಂದ ಕೈಯಲ್ಲಿ ತುತ್ತು ತಿನ್ನಿಸ್ತಾ ಇದ್ದಂತಹ ದಿನಗಳು. ಸಂಜೆ ಆಗ್ತಿದ್ದಂಗೆ ಅಮ್ಮ ಆಟಕ್ ಹೋಗ್ತೀನಿ ಅಂತ ಗೋಗರ್ದು ಕಾಡಿ ಬೇಡಿ ಸ್ನೇಹಿತರ ಜೊತೆ ಓಡಿ ಹೋಗಿ ಆಟ ಆಡಿ ಬಟ್ಟೆ ಕೊಳೆ ಆಗಿ ಕಾಲಿಗೆಲ್ಲ ಗಾಯ ಆಗಿ ಅಮ್ಮ ಬೈತಾ ಇದ್ಲು. ಅದ್ರ ಮರುದಿನ ಮತ್ತೆ ಅದೇ ಆಟ, ಎಷ್ಟು ಹೇಳಿದ್ರು ನಿನ್ಗಷ್ಟೇ ಅಲ್ವಾ ಅಂತ ಅಮ್ಮ ಬೈತಿದ್ದಂತಹ ಮಾತು. ಅಪ್ಪ ಬರ್ಲಿ ಮಾಡಿಸ್ತೀನಿ ಇರು ಅಂತ ಹೆದರಿಸ್ತಿದ್ದು. ಅಪ್ಪನ ಗಾಡಿ ಸೌಂಡ್ ಹಾಕ್ತಿದ್ದಂಗೆನೆ ಪುಸ್ತಕ ಹಿಡಿದು ಕೂತ್ಕೊಳ್ತಾ ಇದ್ದು. ಅದೆಲ್ಲ ನೆನ್ಸ್ಕೊಂಡಾಗ ಇವತ್ತು ನಮ್ಮ ಮಕ್ಕಳು ನೋಡಿದಾಗ ಅನ್ಸುತ್ತೆ ನಾವ್ ಎಷ್ಟು ಸರಳವಾದಂತಹ ಜೀವನ ಬದುಕಿದ್ವಿ ಅಂತ. ಅಮ್ಮ ನಮ್ ಇಷ್ಟದ ತಿಂಡಿ ಮಾಡಿಕೊಟ್ರೆ ಅದಕ್ಕಿಂತ ದೊಡ್ಡ ಹಬ್ಬನೇ ಇರ್ತಿರ್ಲಿಲ್ಲ. ನಿಮ್ ಗೊತ್ತಾ, ಸಿಹಿಯಾದ ತಿಂಡಿ ತಿನ್ಬೇಕಂದ್ರೆ ಹಬ್ಬಕ್ಕೋಸ್ಕರ ಕಾಯಲೇಬೇಕಿತ್ತು ಅಲ್ವಾ? ಯುಗಾದಿ ಹಬ್ಬ ಅಂದ್ರೆ ಒಬ್ಬಟ್ಟು, ದೀಪಾವಳಿ ಅಂತ ಹೇಳಿದ್ರೆ ಕಜ್ಜಾಯ, ಹೀಗೆ ಸಿಹಿಯಾದ ತಿಂಡಿಗಳು ನಮ್ಗೆ ಸಂಭ್ರಮವನ್ನ ಕೊಡ್ತಾ ಇತ್ತು. ಹಬ್ಬದ ಸಂಭ್ರಮಕ್ಕಿಂತ ತಿಂಡಿಯ ಸಂಭ್ರಮನೇ ಹೆಚ್ಚಾಗಿ ಇರ್ತಾ ಇತ್ತು. ಇನ್ನು ಬೇಸಿಗೆ ರಜೆ ಬಂತಂತ ಹೇಳಿದ್ರೆ ಅಜ್ಜಿ ಮನೆಗೆ ಹೋಗುವಂತಹ ಸಂಭ್ರಮ. ಅಜ್ಜಿ ಕತೆ ಹೇಳ್ತಾ ಇದ್ಲು, ತಾತ ಗದ್ರವರು ಮನೆಯ ಅಂಗಳದಲ್ಲಿ ಎಲ್ಲಾರು ಕೂತ್ ಮಾತನಾಡೋದು, ಅಂತ್ಯಾಕ್ಷರಿ ಆಗಿರಬಹುದು ಅಥವಾ ಬೇರೆ ಆಟಗಳಾಗಿರಬಹುದು. ಇನ್ನು ಕರೆಂಟ್ ಹೋಯ್ತು ಅಂತ ಹೇಳಿದ್ರೆ ಚಿಮಿನಿ ದೀಪಗಳು, ಕ್ಯಾಂಡಲ್ ಲೈಟ್ ನ ಆನ್ ಮಾಡಿಟ್ಕೊಂಡು ಅದರಲ್ಲಿ ಆಟ ಆಡೋದು, ಪ್ರತಿಬಿಂಬಗಳನ್ನ ಗೋಡೆಯಲ್ಲಿ ನೋಡೋದು, ಎಷ್ಟು ಸುಂದರವಾದಂತಹ ನೆನಪುಗಳಲ್ವಾ? ಈಗ ನಮ್ಮ ಜೀವನ ಹೇಗಾಗಿದೆ ಅಂದ್ರೆ ಮನುಷ್ಯರೇ ನಮ್ಮ ಸ್ಟೇಟಸ್ ಆಗ್ಬಿಟ್ಟಿದ್ದಾರೆ, ಅವರ ಜೊತೆಗಿನ ಸಮಯವೇ ನಮ್ಮ ಎಂಟರ್ಟೈನ್ಮೆಂಟ್ ಆಗ್ಬಿಟ್ಟಿದೆ. ನಮ್ಮ ಬಾಲ್ಯವನ್ನ ಸುಂದರವಾಗಿಸಿದ್ದು ಕೇವಲ ಆ ದಿನಗಳಲ್ಲ, ಆ ದಿನಗಳಲ್ಲಿ ಇದ್ದಂತಹ ನಮ್ಮ ಜೊತೆಗಿದ್ದಂತಹ ಮನುಷ್ಯರು. ಇದನ್ನ ಹೇಳ್ತಾ ಒಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಮೆಸೇಜ್ ನ ನಿಮ್ಗೆ ಹೇಳಬೇಕಾಗತ್ತೆ. ಅದೇನಂದ್ರೆ ನಮ್ಮ ಬಾಲ್ಯವನ್ನ ಇಷ್ಟು ಸುಂದರವಾಗಿಸಿದಂತಹ, ಉತ್ತಮವಾದಂತಹ ಜೀವನವನ್ನ ಕೊಟ್ಟಂತಹ ಅಪ್ಪ ಅಮ್ಮ, ಬಾಲ್ಯದ ಸ್ನೇಹಿತರು, ನಮ್ಮ ಸಂಬಂಧಿಕರು, ಇವ್ರಿಗೆಲ್ಲ ನಾವು ಎಷ್ಟು ಸಮಯ ಕೊಡ್ತಾ ಇದೀವಿ ನೋಡಿ. ನಾವು ಬೆಳೆದಿದ್ದೀವಿ, ಆದ್ರೆ ನಮ್ಮನ್ನ ಬೆಳೆಸಿದವರ ವಯಸ್ಸು ಕೂಡ ಹೆಚ್ಚಾಗಿದೆ ಅನ್ನೋದನ್ನ ಕೆಲವೊಮ್ಮೆ ಮರೆತು ಬಿಡ್ತೀವಿ. ಆದ್ರಿಂದ ಇವತ್ತೆ ಈಗ್ಲೆ ನೀವು ಯಾರಿಗಾದ್ರೂ ಕರೆ ಮಾಡಿ ಮಾತನಾಡಿ, ಅಮ್ಮನ ಜೊತೆ ಒಂದು ಕಪ್ ಚಹಾ ಕುಡೀರಿ, ಮಗುವಿನ ಜೊತೆ ಆಟ ಆಡಿ, ಸಂಜೆಯ ಆಕಾಶ ನೋಡಿ, ಇಷ್ಟವಾದ ಹಾಡ್ ಕೇಳಿ, ಯಾರಿಗಾದ್ರೂ ನೀವು ನನ್ನ ಜೀವನದಲ್ಲಿ ಮುಖ್ಯ ಯಾಕೆ ಅಂತ ಹೇಳಿ. ಸಂತೋಷ ಅಂತ ಹೇಳಿದ್ರೆ ದೊಡ್ಡದೊಂದು ಘಟನೆ ಅಲ್ಲ, ನಮ್ಮ ಕಣ್ಣು ಮುಂದೆ ನಡೆಯುತ್ತಿರುವಂತಹ ಸಣ್ಣ ಸಣ್ಣ ಸುಂದರ ಕ್ಷಣಗಳನ್ನ ಮನಸ್ಸಿನಿಂದ ಅನುಭವಿಸೋದೇ ನಿಜವಾದ ಸಂತೋಷ. ನೋಡಿ ಸ್ನೇಹಿತರೆ, ಜೀವನ ನಮ್ಮ ಕೈಯಲ್ಲಿರುವ ದೊಡ್ಡ ಉಡುಗೊರೆ, ಅದನ್ನ ಇನ್ನೂ ದೊಡ್ಡದಾಗಿಸ್ಬೇಕು ಅಂತ ಓಡ್ತಾ ಈಗಾಗಲೇ ನಮ್ಮ ಕೈಯಲ್ಲಿರುವ ಸಣ್ಣ ಸಂತೋಷಗಳನ್ನ ಕಳೆದುಕೊಳ್ಬೇಡಿ. ಯಾಕಂದ್ರೆ ಕೆಲವು ಕ್ಷಣಗಳು ಮತ್ತೆ ಬರೋದಿಲ್ಲ, ಕೆಲವು ಜನರು ಮತ್ತೆ ಸಿಗೋದಿಲ್ಲ, ಆದ್ರೆ ನಾವು ಕೊಟ್ಟ ಪ್ರೀತಿ ಮಾತ್ರ ಅವರ ಮನಸ್ಸಿನಲ್ಲಿ ಸದಾ ಉಳಿಯುತ್ತದೆ. ಇದೇ ಇಂದಿನ ಮನಸ್ಸುಗಳ ಮಾತು ಮಧುರ.

ಹಾಗಾಗಿ ಸ್ನೇಹಿತರೆ, ಇವತ್ತು ನಿಮ್ಮ ಬಾಲ್ಯವನ್ನ ಒಮ್ಮೆ ನೆನಪಿಸ್ಕೊಳ್ಳಿ, ಅಮ್ಮನ ಕೈ ಅಡುಗೆನ ನೆನಪಿಸ್ಕೊಳ್ಳಿ, ಅಪ್ಪನ ಬೆರಳನ್ನ ಹಿಡಿದು ನಡೆದ ದಿನವನ್ನ ನೆನಪಿಸ್ಕೊಳ್ಳಿ, ಸ್ನೇಹಿತರ ಜೊತೆ ಕಾರಣವೇ ಇಲ್ಲದೆ ನಕ್ಕ ದಿನವನ್ನ ನೆನಪಿಸ್ಕೊಳ್ಳಿ, ಮತ್ತು ನಿಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ನಗು ಮೂಡಿದ್ರೆ ಅದೇ ನಿಮ್ಮ ಬಾಲ್ಯದ ದೊಡ್ಡ ಉಡುಗೊರೆ. ಜೀವನ ಮುಂದೆ ಸಾಗಲೇಬೇಕು, ಆದ್ರೆ ಹಿಂದೆ ಉಳಿದಿರುವ ಆ ಸುಂದರ ನೆನಪುಗಳಿಗೆ ಒಂದು ಕ್ಷಣ ತಿರುಗಿ ನೋಡಿ. ನಗೋದ್ನ ಮಾತ್ರ ಮರಿಬೇಡಿ, ನಗೋದ್ರ ಜೊತೆಗೆ ನಗಿಸಿದವ್ರನ್ನು ಕೂಡ ಮರಿಬೇಡಿ. ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ಅವರೊಟ್ಟಿಗೆ ಏನಿದೆ ಅದನ್ನ ವ್ಯಕ್ತಪಡಿಸಿ, ಯಾಕಂದ್ರೆ ಪ್ರೀತಿ ಅನ್ನೋದು ವ್ಯಕ್ತಪಡಿಸಿದ್ರೆ ಮಾತ್ರನೇ ಗೊತ್ತಾಗುವಂತಹದ್ದು. ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಮತ್ತೊಂದು ಉತ್ತಮವಾದಂತಹ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾರೆ ಆಕಾಶವಾಣಿ FM ರೇನ್ಬೋ, ಇದು ಕನ್ನಡ ಕಾಮನ ಬಿಲ್ಲು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳ ಪ್ರಮಾಣವಚನ ಸ್ವೀಕಾರ ಸಮಾರಂಭ ಇಂದು ಲೋಕಭವನದಲ್ಲಿ ನೆರವೇರಿತು. ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್, ನೂತನ ಹೆಚ್ಚುವರಿ ನ್ಯಾಯಮೂರ್ತಿಗಳಾಗಿ ಆಯ್ಕೆಯಾದ ರಾಘವೇಂದ್ರ ಸೀತಾರಾಮ್ ಶ್ರೀವತ್ಸ, ಹೇಮಾ ಕುಲಕರ್ಣಿ, ಸುಬ್ರಹ್ಮಣ್ಯ ರಂಗಾರಾವ್, ತಗಡವಾಡಿ ಪ್ರಕಾಶ್ ವಿವೇಕಾನಂದ, ಬಕ್ಕೇಶ್ವರ್ ಪ್ರಮೋದ್ ಮತ್ತು ಹೊಂಬೇಗೌಡ ಶಾಂತಿಭೂಷಣ್ ಇವರಿಗೆ ಪ್ರಮಾಣವಚನ ಬೋಧಿಸಿದರು. ಈ ಕಾರ್ಯಕ್ರಮದಲ್ಲಿ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ವಿಭೂ ಭಕ್ರು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ನ್ಯಾಯಾಂಗ ಕ್ಷೇತ್ರದ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಪ್ರಮಾಣವಚನ ಸ್ವೀಕರಿಸಿದ ನೂತನ ನ್ಯಾಯಮೂರ್ತಿಗಳಿಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹಾಗೂ ಆಗಮಿಸಿದ ಗಣ್ಯರು ಅಭಿನಂದನೆ ಸಲ್ಲಿಸಿದರು. ಬಿಡದಿಯಲ್ಲಿ ಗ್ರೇಟರ್ ಬೆಂಗಳೂರು ಸಮಗ್ರ ಉಪನಗರ ಯೋಜನೆ ವಿರೋಧಿಸಿ ಜೆಡಿಎಸ್ ವತಿಯಿಂದ ಬೈರಮಂಗಲದಿಂದ ಬೆಂಗಳೂರುವರೆಗೆ ಹಮ್ಮಿಕೊಂಡಿರುವ 3 ದಿನಗಳ ಪಾದಯಾತ್ರೆಗೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಇಂದು ಮಧ್ಯಾಹ್ನ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ, ರೈತ ವಿರೋಧಿ ನೀತಿಯಾಗಿರುವ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ಕೂಡಲೇ ಕೈಬಿಡಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಆಕ್ರೋಶಕ್ಕೆ ಸರ್ಕಾರ ಉತ್ತರ ನೀಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಪಾದಯಾತ್ರೆಗಾಗಿ ವಿವಿಧ ಭಾಗಗಳಿಂದ ಬಸ್ಸು ಸೇರಿದಂತೆ ವಿವಿಧ ವಾಹನಗಳಲ್ಲಿ ಪಕ್ಷದ ಕಾರ್ಯಕರ್ತರು ಬಂದಿದ್ದರಿಂದ ಬಿಡದಿ ಕೈಗಾರಿಕಾ ಪ್ರದೇಶದಿಂದಲೇ ವಾಹನಗಳ ಸಂಚಾರ ಮಾರ್ಗವನ್ನು ಬದಲಾವಣೆ ಮಾಡಲಾಗಿತ್ತು. ಬೆಳಗ್ಗೆಯಿಂದಲೇ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಬಂದ್ ಆಗಿತ್ತು. ವಿಜಯಪುರ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಎದುರಾಗಿದೆ. ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಸಂದರ್ಭದಲ್ಲಿ ಸರ್ಕಾರ ರೈತರ ಪರವಾಗಿ ನಿಲ್ಲಲಿದೆ. 17% ಬಿತ್ತನೆಯಾಗಿದೆ. ಬಹುತೇಕ ಕಡೆ ಬಿತ್ತನೆ ಇನ್ನೂ ಬಾಕಿ ಇದೆ. ರೈತರ ಈ ನೈಜ ಸ್ಥಿತಿಯನ್ನು ಖುದ್ದು ವೀಕ್ಷಿಸಲಾಗಿದೆ. ಸಮಗ್ರ ಹಾಗೂ ವೈಜ್ಞಾನಿಕ ವರದಿ ಸಲ್ಲಿಕೆಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಸಕಾರಾತ್ಮಕ ಭರವಸೆ ನೀಡಿದ್ದಾರೆ. ಇಂದು ವಿಜಯಪುರ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಬರ ಅವಲೋಕನ ಪ್ರವಾಸ ಕೈಗೊಂಡ ಅವರು, ಹಿಟ್ಟನಹಳ್ಳಿ, ಮದಭಾವಿ,

0: ಖಾತೆಗಳ ಹಂಚಿಕೆಯಾಗಿಲ್ಲ. ರೈತರು ಸಂಕಷ್ಟ ಎದುರಿಸುತ್ತಿದ್ದು ನೋಡಿಕೊಳ್ಳಲು ಕೃಷಿ ಸಚಿವರು ಯಾರೂ ಇಲ್ಲದಾಗಿದ್ದಾರೆ ಎಂದು ವಿಧಾನ ಪರಿಷತ್ ಪ್ರತಿಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಎನ್ ಆರೋಪಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇಬ್ಬಾಗವಾಗಿದ್ದು ಅಭಿವೃದ್ಧಿ ಕುಂಠಿತಗೊಂಡಿದೆ. ಖಾತೆಗಳ ಹಂಚಿಕೆ ನಂತರ ಅಸಮಾಧಾನ ಮತ್ತಷ್ಟು ಉದ್ಭವವಾಗಲಿದೆ. ಸಚಿವ ಸಂಪುಟ ರಚನೆಯಲ್ಲಿ ಅಕ್ರಮ ನಡೆದಿದ್ದು ಕೆಲ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಅಕ್ರಮ ಬಾಂಗ್ಲಾದೇಶ ವಲಸಿಗರು ಪತ್ತೆ ಹಚ್ಚುವ ನಾಟಕೀಯ ಬೆಳವಣಿಗೆ ನಡೆದಿದೆ. ಅಕ್ರಮ ವಲಸಿಗರ ಪತ್ತೆ ಹಚ್ಚುವ ಕೆಲಸ ರಾಜ್ಯವ್ಯಾಪಿ ಕೈಗೊಂಡರೆ 1 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನೇಕ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ ಯೋಜನೆಗೆ ಮರುಜೀವ ನೀಡಲಾಗುತ್ತಿದ್ದು, ಇದನ್ನು ವಿಶ್ವದರ್ಜೆಯ ರಸ್ತೆಗಳು, ಮೆಟ್ರೋ ಸಂಪರ್ಕ, ಅತ್ಯಾಧುನಿಕ ಕ್ರೀಡಾಂಗಣ, ಉದ್ಯಾನವನ ಹಾಗೂ ಸುಸಜ್ಜಿತ ವಸತಿ ಒಳಗೊಂಡ ಅತ್ಯಾಧುನಿಕ ಎಐ ಸಿಟಿಯಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಈ ಕುರಿತು ಯಾರಿಗೆ ವಿರೋಧವಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚೆ ಮಾಡಬಹುದು ಎಂದು ಮುಖ್ಯಮಂತ್ರಿ ಕರೆ ನೀಡಿದ್ದಾರೆ.
3: ಸತ್ಯ ಯಾರು ಮುಚ್ಚಿಡಕ್ಕಾಗಲ್ಲ, ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡಲಿ, ಪ್ರಾತ್ಯಹಾರ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಯಲ್ಲಿ ಏನು ಉತ್ತರ ಕೊಡಬೇಕು ಮಾಡ್ತೀವಿ, ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕು ಕಾನೂನು ಕೊಡ್ತದೆ.
0: ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಗೃಹ ಸಚಿವಾಲಯದ ಜಂಟಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಶಾ ಮುಕ್ತ ಯುವ ವಿಕಸಿತ ಭಾರತ ಸಂಕಲ್ಪ ಅಭಿಯಾನಕ್ಕೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಕುಲಪತಿ ಡಾ ಬಿಸಿ ಭಗವಾನ್ ಚಾಲನೆ ನೀಡಿದರು. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ವಿಡಿಯೋ ಸಂದೇಶದಲ್ಲಿ ಮಾತನಾಡಿ, 2047 ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಕನಸು ಸಾಕಾರಗೊಳ್ಳಲು ದೇಶದ ಯುವ ಪೀಳಿಗೆ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಮಹತ್ವಪೂರ್ಣ ಎಂದು ಪ್ರತಿಪಾದಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕರೆಯಂತೆ ನಶಾಮುಕ್ತ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಲು ಕಿತ್ತೂರು ಕರ್ನಾಟಕದ ಕೇಂದ್ರ ಭಾಗವಾದ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಸ್ತುತ ಇಡೀ ದೇಶದಲ್ಲಿ 1.6 ಕೋಟಿಗೂ ಹೆಚ್ಚು ಜನ ತೀವ್ರತರದ ಮಾದಕ ವ್ಯಸನಕ್ಕೆ ತುತ್ತಾಗಿರುವುದು ಕಳವಳಕಾರಿ ಸಂಗತಿಯಾಗಿದೆ ಎಂದು ಅವರು ತಿಳಿಸಿದರು.
4: ಇದು ಅತ್ಯಂತ ಭಾರಿ ದೊಡ್ಡ ಒಂದು ಸಮಸ್ಯೆಯಾಗಿ ಬೆಳೆದಿದೆ. ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಮೊದಲು ಸ್ವಾಸ್ಥ್ಯ ಭಾರತ ಆಗಬೇಕು. ಸ್ವಾಸ್ಥ್ಯ ಭಾರತ ಆಗಬೇಕು ಅಂತಂದ್ರೆ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಬಹಳ ಆದ್ಯತೆಯನ್ನ ಕೊಡುವಂತ ಅಗತ್ಯತೆ ಇದೆ. ಯಾಕಂದ್ರೆ ಈ ನಶಾಯುಕ್ತ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕೇವಲ ವ್ಯಕ್ತಿ ಹಾಳಾಗೋದಿಲ್ಲ, ಇಡೀ ಕ್ಯಾಂಪಸ್, ಮನೆಯ ವಾತಾವರಣ ಹಾಳಾಗ್ತದೆ. ಇದರಿಂದ ಅನೇಕ ಕಡೆ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ. ಇವತ್ತು ವಿಕಸಿತ ಭಾರತ ಮಾಡಬೇಕು 2047 ಅಂತಂದ್ರೆ ನಮ್ಮ ಯುವ ಪೀಳಿಗೆ ಅತ್ಯಂತ ಸದೃಢವಾಗಿರಬೇಕು, ದೈಹಿಕ ಮಾನಸಿಕ ಎರಡೂ ಆರೋಗ್ಯ ಅವರದು ಬಹಳ ಚೆನ್ನಾಗಿರಬೇಕು.
0: ಪ್ರಸ್ತುತ ಮಾದಕ ವಸ್ತುಗಳ ಸೇವನೆಯು ಜ್ವಲಂತ ಸಮಸ್ಯೆಯಾಗಿದ್ದು, ಇದನ್ನು ತಡೆಯಲು ಯುವಜನರಿಗಾಗಿ ಹಲವು ಸಾಂಸ್ಕೃತಿಕ ಹಾಗೂ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮೈ ಭಾರತ್ ಜಿಲ್ಲಾ ಯುವಜನ ಅಧಿಕಾರಿ ಮಹೇಂದ್ರ ರೆಡ್ಡಿ ತಿಳಿಸಿದ್ದಾರೆ. ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದಲ್ಲಿ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಆಯೋಜಿಸಲಾದ ನಶೆ ಮುಕ್ತ ಅಭಿಯಾನ ಹಾಗೂ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಯುವಜನರನ್ನು ಮಾದಕ ವಸ್ತುಗಳ ವ್ಯಸನದಿಂದ ಮುಕ್ತಗೊಳಿಸಲು ಭಾರತ ಸರ್ಕಾರ ಈ ಅಭಿಯಾನ ಹಮ್ಮಿಕೊಂಡಿದೆ ಎಂದರು. ಕಾರ್ಯಕ್ರಮದಲ್ಲಿ ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ಅಭಿಯಾನದ ಅಂಗವಾಗಿ ವಿವಿಧ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಯುವಜನರು ಕ್ರಿಯಾಶೀಲರಾಗಿ ತಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡು ದೇಶದ ಅಭಿವೃದ್ಧಿಗೆ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲು ಮ್ಯಾರಥಾನ್ ಓಟದ ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗುತ್ತವೆ. ಈ ನಿಟ್ಟಿನಲ್ಲಿ ಯುವಜನರು ಹೆಚ್ಚು ಹೆಚ್ಚು ಕ್ರೀಡಾ ಚಟುವಟಿಕೆಗಳಲ್ಲಿ ಸ್ವಯಂ ಪ್ರೇರಿತರಾಗಿ ಭಾಗವಹಿಸಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ಕರೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಜಿಲ್ಲಾಡಳಿತ, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಯೋಗ

0: ದಲ್ಲಿ ಇಂದು ನಂದಿ ಗಿರಿಧಾಮದ ತಪ್ಪಲಿನಿಂದ ನಂದಿ ಗಿರಿಧಾಮದ ತುದಿಯವರೆಗೆ ಹಮ್ಮಿಕೊಂಡಿದ್ದ 21 ಕಿಲೋಮೀಟರ್ ನಂದಿ ಹಿಲ್ಸ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಿ ಮಾತನಾಡಿದರು. ಯುವಜನತೆ ದೇಶದ ಸಂಪತ್ತು, ಯುವಜನರು ಕ್ರಿಯಾಶೀಲರಾಗಿ ಓಟ ಸೇರಿದಂತೆ ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಂಡಲ್ಲಿ ಅದು ಅವರ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಸದೃಢತೆಗೆ ಪೂರಕವಾಗುವುದಲ್ಲದೆ ದೇಶದ ಅಭಿವೃದ್ಧಿಗೂ ಬೆಂಬಲವಾಗುತ್ತದೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಆಗಮಿಸುತ್ತಿದ್ದು ಸುಮಾರು 3,200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ಹಾಗೂ 28,240 ಫಲಾನುಭವಿಗಳಿಗೆ ಒಂದೇ ವೇದಿಕೆಯಲ್ಲಿ ಸವಲತ್ತು ವಿತರಿಸಲಿದ್ದಾರೆ. ತುಂಗಭದ್ರಾ ಜಲಾಶಯದಿಂದ ಕೃಷಿ ಚಟುವಟಿಕೆಗಳಿಗೆ ನೀರು ಹರಿಸುವ ಕುರಿತು ಚರ್ಚಿಸಲು ಇದೇ 11ರಂದು ಮುನಿರಾಬಾದ್ನ ಕಾಡಾ ಕಚೇರಿಯಲ್ಲಿ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಇಂದು ಸಚಿವ ಎನ್ಎಸ್ ಬೋಸರಾಜು ಎಡದಂಡೆ ಕಾಲುವೆಯನ್ನು ನೀರಾವರಿ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯವೃಂದ ಇಂದು ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತ ಗೋಷ್ಠಿ ನಡೆಸುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಪಾಲರಿಂದ ಉಚ್ಚ ನ್ಯಾಯಾಲಯದ 6 ಜನ ಹೆಚ್ಚುವರಿ ನ್ಯಾಯಮೂರ್ತಿಗಳಿಗೆ ಪ್ರಮಾಣ ವಚನ ಬೋಧನೆ. ಬಿಡದಿ ಉಪನಗರ ಯೋಜನೆ ವಿರೋಧಿಸಿ 3 ದಿನಗಳ ಪಾದಯಾತ್ರೆಗೆ ಎಚ್ಡಿ ಕುಮಾರಸ್ವಾಮಿ ಚಾಲನೆ. ನೆನೆಗುದಿಗೆ ಬಿದ್ದಿದ್ದ ಬಿಡದಿ ಟೌನ್ಶಿಪ್ಗೆ ಮರುಜೀವ, ವಿರೋಧ ಬಿದ್ದಲ್ಲಿ ಅಧಿವೇಶನದಲ್ಲಿ ಚರ್ಚಿಸಲು ಮುಖ್ಯಮಂತ್ರಿ ಕರೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಯುವ ಪೀಳಿಗೆ ವ್ಯಸನಗಳಿಂದ ಮುಕ್ತರಾಗಲು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕರೆ. ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ವೇಗದ ಜೀವನದಲ್ಲಿ ಮನೆಯಲ್ಲೇ

ಸಮಯ ಆಗ್ತಾ ಇದೆ 7 ಗಂಟೆ. ಇನ್ನು ಮುಂದೆ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊರತೆಯ ಸಂರಕ್ಷಣೆಯ ಕ್ರಮಗಳ ಕುರಿತು ಡಾಕ್ಟರ್ ಆನಂದ್ ಎಂಆರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಕಾರ್ಯಕ್ರಮದ ಪ್ರಾಯೋಜನೆ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ಸ್ ವೆಲ್ಫೇರ್.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರಿಗೆ, ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಎಲ್ಲ ಕೇಳುಗರಿಗೂ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಆನಂದ್ ಎಂ ಆರ್ ಅವರು ನಮ್ಮ ಜೊತೆಗಿದ್ದಾರೆ. ಪ್ರಸ್ತುತ ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ಹೇಗೆ ಮಾಡಿಕೊಳ್ಬೇಕು ಅನ್ನೋದ್ರ ಕುರಿತು ಅವರು ಮಾಹಿತಿ ನೀಡ್ತಾರೆ. ಡಾಕ್ಟರ್ ಎಂ ಆರ್ ಅವರೇ, ತಮಗೆ, ಡಾಕ್ಟರ್ ಆನಂದ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
7: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ.
6: ಡಾಕ್ಟ್ರೇ, ಇವತ್ತು ನಮ್ಮ ರೈತರು ಮಳೆ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಮಳೆ ಕೊರತೆ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆ ಮತ್ತು ಸದ್ಬಳಕೆ ವಿಷಯ ಕುರಿತು ಮಾಹಿತಿ ಮಾಡಿಕೊಡ್ಬೇಕು.
7: ಖಂಡಿತವಾಗಿಯೂ. ಆತ್ಮೀಯ ರೈತ ಬಾಂಧವರೇ, 2026 ಮುಂಗಾರು, ಇವತ್ತು ಈ ದಿನ ನಾವು ಮಳೆ ಒಂದು ಅಭಾವವನ್ನು ಎದುರಿಸ್ತಾ ಇರೋದು ತಮಗೆಲ್ಲರಿಗೂ ಗೊತ್ತೇ ಇದೆ. ಸೊ ಜಾಗತಿಕವಾಗಿ ಅಥವಾ ಭೌಗೋಳಿಕವಾಗಿ ಇವತ್ತು ಎಲ್ಲಿನೋ ಪ್ರಭಾವದ ಒಂದು ಹವಾಮಾನದ ಮೇಲೆ ಬೀರ್ತಾ ಇದೆ. ಸೊ ಇದಕ್ಕೆ ನಮ್ಮ ಹವಾಮಾನ ತಜ್ಞರು ಮತ್ತು ಎಲ್ಲ ವಿಜ್ಞಾನಿಗಳು ಈಗಾಗಲೇ ಇದ್ರ ಬಗ್ಗೆ ನಮಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈ ವರ್ಷ ಮಳೆ ಕಡಿಮೆ ಆಗುತ್ತೆ.

0: ಅಂತ ಹೇಳಿ. ಸೊ ಈ ವರ್ಷ ಒಟ್ಟಾರೆ ನಮ್ಮ ಒಂದು ರಾಜ್ಯದಲ್ಲಿ ಶೇಕಡ 40% ಮಳೆ ಕೊರತೆ ಆಗಿದೆ ಅಂತ ಈಗಾಗಲೇ ನಮ್ಮ ವರದಿಗಳು ಅಂದಾಜು ಮಾಡಿದ್ದಾವೆ. ಸೊ ಇಂಥ ಒಂದು ಮಳೆ ಕೊರತೆ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಕೃಷಿಯನ್ನು ಮುಂದುವರಿಸಬೇಕಾದ್ರೆ, ಅಂದರೆ ಬರೋ ಮಳೆಯನ್ನು ನಾವು ಒಂದು ಸಂರಕ್ಷಣೆ ಮಾಡಬೇಕು, ಜೊತೆಗೆ ಅದನ್ನು ಯಾವ ರೀತಿ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಕೆಲವೊಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಜೊತೆಗೆ ನಮ್ಮ ಒಂದು ರಾಜ್ಯದಲ್ಲಿ ಮಲೆನಾಡು ಮತ್ತು ಕರಾವಳಿ ಹೊರತುಪಡಿಸಿ ಬೇರೆ ಪ್ರದೇಶಗಳಲ್ಲಿ ಈ ಮಳೆ ಕೊರತೆ ಅಗಾಧವಾಗಿದೆ. ಅದರಿಂದ ಈ ಒಂದು ಬಿತ್ತನೆ ಕಾರ್ಯದಲ್ಲಿಯೂ ಸಹ ಬಹಳಷ್ಟು ಹಿನ್ನಡೆ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಬಿದ್ದಿರ್ತಕ್ಕಂಥ ಮಳೆಯಲ್ಲಿ ಯಾವ ಬೆಳೆಯನ್ನು ಬೆಳಿಬೋದು ಮತ್ತು ಆ ಮಳೆಯನ್ನು ಯಾವ ರೀತಿ ಅನ್ನೋದ್ರ ಬಗ್ಗೆ ಇವತ್ತು ನಾನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ.
1: ಡಾಕ್ಟರ್ ಆನಂದ್ ಎಮ್ಮ ಅವರವರೇ, ತಾವು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ತಾವು ತಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಂಶೋಧಕರು ಮತ್ತು ಪ್ರಾಧ್ಯಾಪಕರು ಆಗಿ ಅಗಾಧ ಅನುಭವ ಇದೆ. ನಾವು ನಮ್ಮ ರೈತರು ಮತ್ತು ಈಗ ಜನರಿಗೆಲ್ಲ ನೀರು ಇಲ್ಲದೆ ಹೋದಾಗ ನಮ್ಗೆ ಅದ್ರ ಮಹತ್ವ ಗೊತ್ತಾಗುತ್ತೆ.
0: ಅಯ್ಯೋ,
1: ನಮಗೆ ನೀರು ಇದ್ದಾಗ ಅದ್ರ ಮಹತ್ವ ಗೊತ್ತಾಗಲ್ಲ.
0: ಹೌದು,
1: ಹಾಗಾಗಿ ನಾವು ಕಾಳಜಿನ ನೀರು ಇದ್ದಾಗ ಮಾಡ್ಕೋಬೇಕಾಗತ್ತೆ. ನೀರು ಇಲ್ಲದೆ ಇದ್ದಾಗ ಕಾಳಜಿ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ.
0: ಖಂಡಿತವಾಗಿ.
1: ಹಾಗಾಗಿ ಈ ನೀರಿನ ಸಂರಕ್ಷಣೆ ನಾವು ಹೆಂಗೆ ಮಾಡ್ಕೋಬೇಕು ಡಾಕ್ಟ್ರೆ?
0: ಸರಿ, ಸಾಧಾರಣವಾಗಿ ಒಂದು ವರ್ಷಕ್ಕೆ ನಮ್ಮ ಒಂದು ದಕ್ಷಿಣ ಕರ್ನಾಟಕದಲ್ಲಿ 900 mm ಮಳೆ ಬರುತ್ತೆ ಅಂತ ನಾವು ಇದುವರೆಗೂ ಸಹ ಅದನ್ನು ಲೆಕ್ಕ ಹಾಕಿ
1: ನಿರೀಕ್ಷೆ ಮಾಡ್ಕೊಂಡಿದ್ವಿ.
0: ಅಂದರೆ ಇದನ್ನು ಯಾವ ರೀತಿಯಪ್ಪ ಲೆಕ್ಕ ಹಾಕೋದಂದರೆ, 1 ಎಕರೆಯಲ್ಲಿ 900 mm ಮಳೆ ಬಂದರೆ ಎಷ್ಟು ಲೀಟ್ರ್ ನೀರು ಬರುತ್ತೆ ಅನ್ನೋದನ್ನು ಒಂದು ಸಂಕ್ಷಿಪ್ತವಾಗಿ ಅಥವಾ ಹೇಳಬೇಕಂದ್ರೆ, 1 ಎಕರೆಯಲ್ಲಿ 36 ಲಕ್ಷ ಲೀಟ್ರ್ನಷ್ಟು ನೀರು ಬೀಳುತ್ತೆ. ಅಂದರೆ 1 ಎಕರೆಯಲ್ಲಿ 900 mm ಮಳೆ ಬಿದ್ದರೆ 36 ಲಕ್ಷ ಲೀಟ್ರ್ ನೀರು ಆ ಭೂಮಿಯಲ್ಲಿ ಬೀಳುತ್ತೆ, 1 ಎಕರೆಯಲ್ಲಿ ನಾನು ಹೇಳೋದು. ಅಂದರೆ 1 ಹೆಕ್ಟೇರ್ ಅಥವಾ 1.5 ಎಕರೆ ಪ್ರದೇಶದಲ್ಲಿ ಇದು 1 ಲಕ್ಷ ಲೀಟ್ರ್ ನೀರು ಬರುತ್ತೆ ಅಂತ ಹೇಳೋದು. 1 mm ಅಂದರೆ 1 cm 1 ಎಕರೆ ಹೆಕ್ಟೇರ್ನಲ್ಲಿ ಮಳೆ ಬಂದರೆ 1 ಲಕ್ಷ ಲೀಟ್ರ್ ನೀರು ಅಲ್ಲಿ ಬರುತ್ತೆ. ಸೊ ಹಂಗಾಗಿ 900 mm ಅಂದರೆ 90 cm ಆಗುತ್ತೆ. 90 cm ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ ಹೆಚ್ಚು ಕಡಿಮೆ 36 ಲಕ್ಷ ಲೀಟ್ರ್ ನೀರು ಬರುತ್ತೆ. ಈ 36 ಲಕ್ಷ ಲೀಟ್ರ್ ನೀರಿನಲ್ಲಿ ಭೂಮಿಗೆ ಇಂಗುವಂಥ ಒಂದು ಶೇಕಡ ಎಷ್ಟಿದೆಯಪ್ಪ ಅಂದರೆ, ಕೇವಲ ಅದು 10-12% ಮಾತ್ರ ಭೂಮಿ ಒಳಗಡೆ ಹೋಗುತ್ತೆ. ಅದು ಕ್ರಮೇಣವಾಗಿ ಒಂದೇ ದಿವಸ ಮಳೆ ಜಾಸ್ತಿ ಬಿದ್ದರೆ ಹೋಗೋದೇ ಇಲ್ಲ, ಕೊಚ್ಕೊಂಡು ಹೋಗುತ್ತೆ. ಅದೇ 1 ಅದ 2 ಅದ ಅಂತ ಮಳೆ ಕರೀತಾರೆ ರೈತ ಬಾಂಧವರು. 1 ಅದ ಅಂದರೆ 10 mm ಅಂದರೆ 1 cm. 1 cm ಅಂದರೆ 1 ಹೆಕ್ಟೇರ್ ಪ್ರದೇಶದಲ್ಲಿ ನಮಗೆ 1 ಲಕ್ಷ ಲೀಟ್ರ್ ನೀರು. ಸೊ ಅಷ್ಟು ಬಿದ್ದಾಗ ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರುತ್ತೆ. ಆದರೆ 2 ಅದ 3 ಅದ ಬಿದ್ದಾಗ ಅದು ಭೂಮಿಗೆ ಎಳೆದುಕೊಳ್ಳೋ ಶಕ್ತಿ ಇರೋದಿಲ್ಲ, ಅಂದರೆ ಇಂಗಿಸುವ ಶಕ್ತಿ ಇರೋದಿಲ್ಲ. ಸೊ ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಮಳೆ ಇವತ್ತು ಬರ್ಬೋದು, ಆದರೆ ಮುಂದೆ 1 ವಾರ 10 ದಿವಸ ಅಥವಾ 20 ದಿವಸ ಬರಲಿಲ್ಲ ಅಂದರೆ ಆವಾಗ ಮತ್ತೆ ಬೆಳೆ ಒಣಗುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ನಾವು ಭೂಮಿಯನ್ನು ಯಾವ ರೀತಿ ತಯಾರು ಮಾಡಬೇಕು, ಈಗ 2 ಅದ 3 ಅದ ಮಳೆ ಬಿದ್ದಾಗ 1 ಹನಿ ನೀರು ನಮ್ಮ ಒಂದು ಹೊಲದಿಂದ ಅಥವಾ ತೋಟದಿಂದ ಹೊರಗಡೆ ಹೋಗದೆ ಇರೋ ಹಾಗೆ ನಾವು ನೀರನ್ನು ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿಯನ್ನು ಆ ಭೂಮಿಗೆ ಕಲ್ಪಿಸಿದ್ರೆ ಖಂಡಿತವಾಗಲೂ ಸಹ ಅದು ಮಳೆ ನೀರಿನ ಒಂದು ಕೊಯ್ಲಾಗುತ್ತೆ, ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ, ಮತ್ತು ದೀರ್ಘಾವಧಿಯಲ್ಲಿ ಆ ಒಂದು ನೀರು ಭೂಮಿಯಲ್ಲೇ ಇಂಗೋದ್ರಿಂದ ಅದು ನಮ್ಮ ಒಂದು ಬೆಳೆಗಳನ್ನು ಕಾಪಾಡೋದಕ್ಕೆ ಅನುಕೂಲವಾಗುತ್ತೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ರಾಜ್ಯದಲ್ಲಿ ಶೇಕಡ 60% ಕೃಷಿ ಭೂಮಿ ಮಳೆಯಾಶ್ರಿತದಲ್ಲಿದೆ. ಈ 60% ಕೃಷಿ ಭೂಮಿಯಲ್ಲಿ ನೀವು ಬೆಳೆಯನ್ನು ತಗೋಬೇಕಂದರೆ ಮಳೆ ಕಾಲಕಾಲಕ್ಕೆ ನಿಯಮಿತವಾಗಿ ಬಂದರೆ ಮಾತ್ರ ಸಾಧ್ಯ. ಒಂದೇ ಸರಿ ಬಂದುಬಿಡುತ್ತೆ ಮಳೆ ಅಥವಾ ಮಳೆನೇ ಬರೋದಿಲ್ಲ, ಈ ಎರಡೂ ಸಹ ನಾವು ಅತಿವೃಷ್ಟಿ ಅನಾವೃಷ್ಟಿ ಅಂತ ಕೃಷಿಯಲ್ಲಿ ಕರಿತೀವಿ. ಸೊ ಅತಿವೃಷ್ಟಿ ಆದಾಗಲೂ ಸಹ ನಮ್ಮ ಒಂದು ಬೆಳೆ ಹಾಳಾಗುತ್ತೆ, ಅನಾವೃಷ್ಟಿ ಆದಾಗಲೂ ಸಹ ನಮ್ಮ ಬೆಳೆ ಹಾಳಾಗುತ್ತೆ. ಅತಿವೃಷ್ಟಿಯಲ್ಲಿ ನಾವು ನೀರನ್ನು ಹೆಚ್ಚಾಗಿ ಹಿಡಿದಿಟ್ಕೊಂಡು ಬೇರೆ ಬೇರೆ ಒಂದು ಸಂದರ್ಭದಲ್ಲಿ ಉಪಯೋಗಿಸ್ಬೋದು. ಆದರೆ ಅನಾವೃಷ್ಟಿ ಮಳೆನೇ ಬರಲಿಲ್ಲ ಅಂದಾಗ ಈ ಒಂದು ದೊಡ್ಡ ಸವಾಲನ್ನು ಎದುರಿಸೋದಕ್ಕೆ ನಾವೆಲ್ಲರೂ ಸಿದ್ಧರಿರಬೇಕು. ಅದಕ್ಕೆ ನಾವು ನಮ್ಮ ಭೂಮಿಗಳನ್ನು ಮತ್ತು ನಾವು ಮಾಡೋ ಕೃಷಿ ಪದ್ಧತಿಗಳನ್ನು ಸಮರ್ಥವಾಗಿ ಮಾಡಿದ್ರೆ ಈ ಒಂದು ಮಳೆ ನೀರಿನ ಒಂದು ಉಪಯೋಗವನ್ನು ನಾವು ನಮ್ಮ ಹೊಲದಲ್ಲಿ ಮಾಡ್ಕೋಬೋದು.
1: ಹೌದು ಡಾಕ್ಟ್ರೆ, ಈಗ ನಾವು

0: ಹೇಳ್ದಂಗೆ ಈಗ ಮಳೆ ಇದು ಮಳೆ ಕೊರತೆ ಮಳೆ ಅಭಾವ ಇದೇನು ಹೊಸದಲ್ಲ.
1: ಹೌದು,
0: ಹಿಂದಿನಿಂದನೂ ಇದು ಬರ್ತಾನೆ ಇದೆ. ಹಾ, ಯಾವಾಗಲೂ ಮಳೆ ಕೊರತೆ ಉಂಟಾಗಿದೆ, ಮಳೆ ಮತ್ತೆ ಜಾಸ್ತಿನೂ ಬಿದ್ದಿದೆ. ಹಾಗಾಗಿ ನಾವು ಅದನ್ನು ಅದಕ್ಕೆ ಹೊಂದ್ಕೊಳ್ಳೋ ಒಂದು ಪರಿಸ್ಥಿತಿನೇ ನಾವು ತಂದ್ಕೊಂಡಿಲ್ಲ. ಹೌದಲ್ಲ, ಹೊಂದ್ಕೊಳ್ಳೋದಂದ್ರೆ ಈಗ ಅಭಾವ ಬಂದರೂ ನಮ್ಮ ಆದ್ರೆ ನಮ್ಮ ಮಾಡಿದ್ದಾರೆ, ನಮ್ಮ ಹಿರಿಯವರು ಕೆರೆ ಕಟ್ಟೆ ಕಟ್ಟಿದ್ದಾರೆ.
1: ಹೌದು,
0: ದೊಡ್ಡ ದೊಡ್ಡ ಇದು ನೀರಿನ ಒಂದು ಏನು ಸಂಗ್ರಹಣಾ ತಾಣಗಳನ್ನು ಮಾಡಿದ್ದಾರೆ, ಅದೆಲ್ಲ ತೋರಿಸಿದ್ದಾರೆ. ಆದ್ರೆ ನಾವು ಇವತ್ತು ಆ ಒಂದು ಸಂಸ್ಕರಣ ಇದಕ್ಕೆ ನಾವು ಕೈ ಹಾಕ್ತಾ ಇಲ್ಲ, ನಾವು ಅದನ್ನು ನಿರ್ಲಕ್ಷಣ ಮಾಡಿದ್ದೇವೆ. ನಮ್ಮ ಕೆರೆ ಕಟ್ಟೆಗಳು ಇವತ್ತು ತುಂಬಿಲ್ಲ, ಹಾಗಾಗಿ ನಾವು ಅದು ನಮ್ಮ ಹಿರಿಯವರು ಕಟ್ಟಿಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ನಾವು ಈ ಒಂದು ನೀರಿನ ಕೊರತೆ ಎದುರಿಸಿದ ಸಂದರ್ಭದಲ್ಲಿ ನೀರಿನ ಸಂರಕ್ಷಣೆಗೆ ಈ ಯಾವ್ಯಾವ ಉಪಯೋಗಗಳು ಉಂಟಾಗ್ತವೆ, ಯಾವ್ಯಾವ ಉಪಯೋಗಗಳು ನಮ್ಮ ಎದುರಿಗಿದ್ದಾವೆ ಅವನ್ನು ಹೇಳಿ ಡಾಕ್ಟ್ರೆ.
1: ಸೊ ಖಂಡಿತವಾಗ್ಲೂ ಈಗ ನಾವು ಮಳೆ ನೀರು ಬಂದ ತಕ್ಷಣ ನಾವು ಅದನ್ನು ಸಂರಕ್ಷಣೆ ಮಾಡೋದಕ್ಕೆ ಬಹಳ ತುರ್ತಾಗಿ ಕ್ರಮಗಳನ್ನು ಕೈಗೊಳ್ಬೇಕು. ಅದು ಮಳೆ ಕಡಿಮೆ ಇರಲಿ ಅಥವಾ ಜಾಸ್ತಿ ಇರಲಿ, ಜಾಸ್ತಿ ಇರೋವಾಗ್ಲೂ ಸಹ ನೀವು
0: ತುರ್ತಾಗಿ ನಾವು ಹೊಸದಾಗಿ ಏನು ಮಾಡಬೇಕಾಗಿಲ್ಲ,
1: ಮಾಡಬೇಕಾಗಿಲ್ಲ.
0: ಹಿರಿಯವರು ಮಾಡಿಟ್ಟಿದ್ದ ಒಂದು ಏನು ಏನು ಬೇರೆ ಬೇರೆ ಸ್ಥಳಗಳಿದಾವಲ್ಲ ಅವನ್ನ ನಾವು ಸ್ವಚ್ಛ ಇಟ್ಕೋಬೇಕು,
1: ಸ್ವಚ್ಛ ಇಟ್ಕೋಬೇಕು. ಉದಾಹರಣೆಗೆ ಈಗ ಪ್ರತಿ ಒಂದು ಊರಲ್ಲೂ ಕೆರೆ ಅಂತಿರುತ್ತೆ. ಸೊ ಆ ಕೆರೆಗೆ ಬಿದ್ದಂತಹ ಮಳೆ ಬೇರೆ ಬೇರೆ ಒಂದು ಪ್ರದೇಶಗಳಲ್ಲಿ ಸರಾಗವಾಗಿ ಶೇಖರಣೆ ಆಗೋ ರೀತಿಯಲ್ಲಿ ನಾವು ಕಾಲುವೆಗಳನ್ನು ರೆಡಿ ಮಾಡ್ಕೋಬೇಕು. ಅದೇ ರೀತಿ ಕಸ ಮತ್ತು ಹೂಳು ಇಲ್ಲದಂಗೆ ಕೆರೆಗಳನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ಮಾಡೋದರಿಂದ ಏನಾಗುತ್ತೆ, ಆ ಒಂದು ಕೆರೆಗಳ ಒಂದು ಶೇಖರಣಾ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಇದನ್ನು ನಾವು ಮಾಡಿದ್ರೆ ಖಂಡಿತವಾಗಲೂ ಸಹ ಬರೋ ಕಡಿಮೆ ಮಳೆಯಲ್ಲೇ ನಾವು ಹೆಚ್ಚು ದಿನ ನೀರನ್ನು ಶೇಖರಣೆ ಮಾಡ್ಕೋಬೋದು. ಸೊ ನೀರನ್ನು ಶೇಖರಣೆ ಮಾಡೋದರಿಂದ ನಾವು ಮಳೆ ಇಲ್ಲದ ಒಂದು ಟೈಮಲ್ಲಿ ಆ ನೀರನ್ನು ನಮ್ಮ ಒಂದು ಹೊಲ ಅಥವಾ ಗದ್ದೆಗಳಿಗೆ ಹಾಯಿಸ್ಬೋದು. ಆ ಮೂಲಕ ನಾವು ಬೆಳೆ ಒಣಗೋದನ್ನು ತಪ್ಪಿಸ್ಬೋದು. ಜೊತೆಗೆ ಈಗ ಅಂತರ್ಜಲವನ್ನು ಹೆಚ್ಚಿಸೋದು ಬಹಳ ಮುಖ್ಯ ಇವತ್ತು. ಸೊ ಅಂತರ್ಜಲವನ್ನು ಹೆಚ್ಚಲಿಲ್ಲ ಅಂದರೆ ನೀವು ಮಳೆ ಬರದೇ ಇರೋ ಸಂದರ್ಭದಲ್ಲಿ ನಿಮಗೆ ಖಂಡಿತವಾಗಲೂ ಸಹ ನಮಗೆ ನೀರು ಸಿಗೋದಿಲ್ಲ. ಸೊ ನೀವು ಅಂತರ್ಜಲ ಹೆಚ್ಚಿದ್ರೆ ಬೋರ್ವೆಲ್ ನೀರಲ್ಲಿ ಸದಾ ನಮಗೆ ಸಿಗುತ್ತೆ. ಸೊ ಇದು ಒಂದು ಅನುಕೂಲ. ಮತ್ತು ನಾವು ನೀರನ್ನು ಸಂರಕ್ಷಣೆ ಮಾಡೋದರಿಂದ ಬರೀ ಮಳೆ ನೀರಾದರೆ ಒಂದು 10 ದಿವಸ 15 ದಿವಸ ನಾವು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬೋದು, ರಕ್ಷಿಸ್ಕೋಬೋದು. ಅದೇ ನಮ್ಮ ಕೆರೆಯಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ನೀರು ಬರೋ ಸತತವಾಗಿ ಬರೋ ಆಗಿದ್ದರೆ ನಾವು ಮಳೆ ಬರಲಿಲ್ಲ ಅಂದರೂ ಸಹ ನಾವು ಈ ಒಂದು ಬೆಳೆಯನ್ನು ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಜೊತೆಗೆ ದನಕರುಗಳು ಮತ್ತು ಜಾನುವಾರುಗಳು ಇವುಗಳನ್ನು ಸಹ ನಮ್ಮ ಕೃಷಿಯ ಭಾಗವಾಗಿದ್ದು ಅವುಗಳನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನೀರು ಬೇಕೇ ಬೇಕು. ಮತ್ತು ಬಹಳ ದಿನಗಳವರೆಗೂ ನೀರು ಬರಲಿಲ್ಲ ಅಂದ್ಕೊಳ್ಳಿ, ಆವಾಗ ಒಂದು ರಕ್ಷಣೆಗೋಸ್ಕರ ನಾವು ರಕ್ಷಣಾತ್ಮಕ ನೀರಾವರಿ ಅಂತ ಕರಿತೀವಿ, ಅದನ್ನು ನಾವು ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಹೂಳಿನ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಇವತ್ತು ನಾವು ನಮ್ಮ ಒಂದು ರೈತರು ಮುಂದಾಗಬೇಕು. ಆ ಮುಖಾಂತರ ಅವರು ಕೆರೆಯ ನೀರಿನ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಸ್ಬೋದು. ಆ ಮೂಲಕ ನಾವು ನಮಗೆ ಕೃಷಿಗೆ ಬಳಸೋ ನೀರನ್ನು ಹೆಚ್ಚು ಶೇಖರಣೆ ಮಾಡ್ಕೋಬೋದು ಮತ್ತು ದೀರ್ಘವಾಗಿ ಬಳಸ್ಕೋಬೋದು.
0: ಈಗ ಬರ ಬಂದಿದೆ, ಮಳೆ ನೀರು ಕೊರತೆ ಉಂಟಾಗಿದೆ, ನೀರಿನ ಕೊರತೆ ಉಂಟಾಗಿದೆ, ಈ ಎಲ್ಲ ವಿಚಾರಗಳು ನಮಗೆ ಎದುರಿಗೆ ಬರ್ತವೆ ಮತ್ತು ನಾವು ಅದಕ್ಕೆ ಆತಂಕ ಪಡ್ತೇವೆ. ಹಾಗಾಗಿ ಡಾಕ್ಟ್ರೆ, ಈಗ ನೀರು ನಮಗೆ ಸಿಕ್ಕಿದಾಗ ನಾವು ಭೂಮಿ ಸಿದ್ಧತೆಯನ್ನು ಯಾವ ಥರ ತಯಾರಿ ಮಾಡ್ಕೋಬೇಕು ಮತ್ತು ಯಾವ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ?
1: ಇದು ಕೃಷಿ ಪ್ರದೇಶಗಳಲ್ಲಿ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅದರದೇ ಆದ ವೈಜ್ಞಾನಿಕ ಕ್ರಮಗಳನ್ನು ಕೃಷಿ ವಿಶ್ವವಿದ್ಯಾನಿಲಯ ಅಭಿವೃದ್ಧಿಪಡಿಸಿದೆ. ಸೊ ಅದನ್ನು ಸ್ವಲ್ಪ ಮಟ್ಟಿಗೆ ನಾವು ಇವತ್ತು ನಮ್ಮ ಒಂದು ಹೊಲಗಳಲ್ಲಿ ಅಳವಡಿಸ್ಕೋಬೇಕಾಗುತ್ತೆ. ಉದಾಹರಣೆಗೆ ಭೂಮಿಯನ್ನು ಸಿದ್ಧತೆ, ಈಗ 1 ಎಕರೆ ಅಥವಾ 2 ಎಕರೆ 5 ಎಕರೆ ಜಮೀನು ಇರುತ್ತೆ ಒಬ್ಬ ರೈತನಿಗೆ. ಅದನ್ನು ಸಿದ್ಧತೆ ಮಾಡುವಾಗ ಅದಕ್ಕೆ ಯಾವುದೋ ಒಂದು ದಿಕ್ಕಿನಲ್ಲಿ ಅದಕ್ಕೆ ಇಳಿಜಾರಿರುತ್ತೆ. ಸೊ ನಾವು ಉಳುಮೆ ಮಾಡುವಾಗ ಇಳಿಜಾರು ಮುಖಾಂತರ ಮಾಡಬಾರ್ದು, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ಮಳೆ ಎಷ್ಟೇ ಬಂದರೂ ಸಹ ಅದು ಕಾಲುವೆಗಳಾಗಿ ಆ ಉಳುಮೆ ಮಾಡುವಾಗ ಕಾಲುವೆಗಳಾಗುತ್ತೆ, ಅದನ್ನು ತಡೆಯೋ ಶಕ್ತಿ ಬರುತ್ತೆ. ಸೊ ಹಂಗಾಗ್ಬಿಟ್ಟು ಆ ಒಂದು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ಬಿತ್ತನೆ ಮಾಡೋದು, ಇಳಿಜಾರಿಗೆ ಅಡ್ಡಲಾಗಿ ನಾವು ಗೆನಿಮೆಗಳನ್ನು ಹಾಕೋದು, ಇದನ್ನು ಮಾಡೋದರಿಂದ ನಮಗೆ ಖಂಡಿತವಾಗಲೂ ಸಹ ಮಳೆ ನೀರಿನ ಸಂರಕ್ಷಣೆ ಆಗುತ್ತೆ. ಇದು ಒಂದು ಭೂಮಿಯನ್ನು ಸಿದ್ಧತೆ ಮಾಡುವಾಗ. ಇನ್ನು ಬೆಳೆಗಳನ್ನು ಇಡೋವಾಗಲೂ ಅಷ್ಟೇ, ಹೆಚ್ಚಿನ ರೈತರು ಏನು ಮಾಡ್ತಾರೆ, ಇವತ್ತು ಮಳೆ ಬಂದರೆ ಟ್ರ್ಯಾಕ್ಟರ್ ತರ್ತಾರೆ, ಉಳುಮೆ ಮಾಡ್ತಾರೆ, ಬೀಜವನ್ನು ಚೆಲ್ಬಿಡ್ತಾರೆ. ಸೊ ಇದು ಮಾಡಬಾರ್ದು. ಸೊ ಆದಷ್ಟು ನಾವು ಇಳಿಜಾರಿಗೆ ಅಡ್ಡಲಾಗಿ ಸಾಲಗಳನ್ನು ಮಾಡಿಕೊಂಡು ಬೀಜವನ್ನು ಸಾಲ ಬಿತ್ತನೆಯಲ್ಲಿ ಮಾಡಬೇಕು. ಆವಾಗ ಏನಾಗುತ್ತೆ, ನಿಮಗೆ ಮಳೆ ಹೆಚ್ಚಾದರೆ ಅಥವಾ 3-4 ಮಳೆ ಆದರೆ ಆ ಒಂದು ಕೊಚ್ಚೆಣಿಕೆಯನ್ನು ನಾವು ತಡೆಗಟ್ಕೋಬೋದು.
0: ಈಗ ಜಾಸ್ತಿ

0: ಬಂತಪ್ಪ, ನೀರು ತುಂಬ ಬಂತು, ಅದು ಹಿಡಿದಿಟ್ಕೊಳ್ಳೋಕೆ ಆಗ್ತಾಯಿಲ್ಲ. ಆದರೂ ಕೂಡ ನಮಗೆ ಈ ವರ್ಷ ಮಳೆ ಬಂದಿದೆ, ಇನ್ನೊಂದು 4 ವರ್ಷಕ್ಕೆ ಅದು ಬರ ಬಂದೇ ಬರುತ್ತೆ. ಇದು ಹೊಸದಲ್ಲ ಅದು.
1: ಹೌದು.
0: ಹಾಗಾಗಿ ಈ ವರ್ಷದ ಈಗ ಮಳೆನ ಇನ್ನೊಂದು 1-2-3 ವರ್ಷ ಮುಂದೆ ಕಾದ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇದೇನು?
1: ಖಂಡಿತವಾಗ್ಲೂ ಇದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ನಾವು ಬೋರ್ವೆಲ್ಗಳು ಮತ್ತು ನಮ್ಮ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಠಿಣವಾದ ಕ್ರಮಗಳನ್ನು ನಮ್ಮ ಹೊಲದಲ್ಲಿ ತಗೋಬೇಕು. ಅಂದರೆ ನಾವು ತಗೊಂಡ್ರೆ ಅದು ಬೇರೆಯವ್ರಿಗೂ ಉಪಯೋಗ ಆಗುತ್ತೆ. ಅದಕ್ಕೋಸ್ಕರ ನಾವು ಏನು ಹೇಳೋದಂದರೆ, ಸಾಮೂಹಿಕವಾಗಿ ಆ ಒಂದು ಹಳ್ಳಿಯ ಆ ಒಂದು ಭಾಗದ ರೈತರು ಸಾಮೂಹಿಕವಾಗಿ ಈ ಒಂದು ನೀರು ಸಂರಕ್ಷಣಾ ಕ್ರಮಗಳನ್ನು ತಗೋಬೇಕು. ಇದು ಇಡೀ ಗ್ರಾಮಕ್ಕೆ ಅನುಕೂಲ ಆಗುತ್ತೆ.
0: ಅಂದರೆ ಇದು ಒಂದು ದೊಡ್ಡ ಆಂದೋಲನವಾಗಿ ಪರಿವರ್ತನೆ
1: ಆಗಬೇಕು.
0: ಜನರಲ್ಲಿ ಒಂದು ಖುಷಿ ವಾತಾವರಣ ನಿರ್ಮಾಣ
1: ಆಗುತ್ತೆ. ಈಗ ಏನಾಗಿದೆ ಅಂದರೆ ಎಲ್ಲವೂ ನಾವು ಸರ್ಕಾರಗಳ ಮೇಲೇ ಅವಲಂಬನೆ ಆಗಿದೆ. ಇದು ತಪ್ಪು.
0: ಅದೇ
1: ನಮ್ಮ ಒಂದು
0: ಮಾಡುತ್ತೆ
1: ಸರ್ಕಾರ ಎಷ್ಟು ಅಂತ ಮಾಡೋದಕ್ಕಾಗುತ್ತೆ. ಮತ್ತು ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಕೆಲಸಗಳಾಗಬೇಕಂದ್ರೆ ರೈತರ ಸಹಭಾಗಿತ್ವ ಅಥವಾ ಊರಿನ ಜನರ ಸಹಭಾಗಿತ್ವ ಬಹಳ ಮುಖ್ಯ.
0: ನಾವು ಈಗ ಏನಾದರೂ ಕೊರತೆ ಆದ ತಕ್ಷಣ ನಾವು ಸರ್ಕಾರನ ಅಧಿಕಾರಿಗಳನ್ನ ನಾವು ದೂಷಣೆ ಮಾಡೋದು ಇದಲ್ಲ.
1: ಸೊ
0: ಅಧಿಕಾರಿ ವರ್ಗ ಮತ್ತೆ ರಾಜಕೀಯ ಧೋರಣೆಯಲ್ಲಿ ಎಷ್ಟು ಜನ ಇರ್ತಾರೆ ಅವರು.
1: ಈಗ ಉದ್ಯೋಗ ಖಾತ್ರಿ ಯೋಜನೆ ಇದೆ. ಆ ಯೋಜನೆ ಏನು ಹೇಳುತ್ತಪ್ಪ ಅಂದರೆ, ನಿಮ್ಮ ಹೊಲದಲ್ಲೇ ನೀವು ಕೆಲಸ ಮಾಡ್ಕೊಳ್ಳಿ, ನಾವು ಅದಕ್ಕೆ ನಿಮಗೆ ದುಡ್ಡು ಕೊಡ್ತೀವಿ ಡೈಲಿ ಬೇಸಿಸಲ್ಲಿ.
0: ಮತ್ತೆ
1: ಇದು ಇದೆಯಲ್ಲ, ಈಗ ನಮ್ಮ ಹೊಲದಲ್ಲಿ ನಾವು ಕೆಲಸ ಮಾಡ್ಕೊಂಡು ನಮಗೆ ಸರ್ಕಾರ ದುಡ್ಡು ಕೊಟ್ಟರೆ ಯಾಕೆ ಮಾಡ್ಕೋಬಾರದು? ಇವತ್ತು
0: ಅದೇ
1: ಗೆನಿಮೆಗಳು ಹಾಕ್ಕೊಡೋದು ಇರ್ಬೋದು, ಅಲ್ಲಲ್ಲಿ ಸಣ್ಣದಾಗ ಕಾಲುವೆಗಳು ತಗೊಳ್ಳೋದು ಇರ್ಬೋದು, ಮತ್ತು ಇಂಗು ಗುಂಡಿಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಅಥವಾ ಈ ಒಂದು ನಾಲಾ ಬದುಗಳನ್ನು ನಿರ್ಮಾಣ ಮಾಡೋದಿರೋದು, ಸಣ್ಣದಾಗಿ ಒಂದು ಚೆಕ್ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದಿರ್ಬೋದು, ಒಂದು ಕೃಷಿ ಹೊಂಡಗಳು ನಮ್ಮ ಹೊಲಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೊಯ್ಲು ಮಾಡ್ಕೊಳ್ಳೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡ್ಕೋದಿರ್ಬೋದು, ಇವೆಲ್ಲವನ್ನು ಮಾಡ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಆದರೆ ನಮಗೆ ಆ ಒಂದು ಮನಸ್ಥಿತಿ ಬೇಕು. ರೈತ ಬಾಂಧವರು ಇದರ ಬಗ್ಗೆ ಎಲ್ಲರೂ ಸಹ ಎಚ್ಚೆತ್ತುಕೊಂಡು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಹೊಲಕ್ಕಾಗಿ ನೀವು ಕೆಲಸ ಮಾಡಿ, ಎಲ್ಲ ರೈತರು ನಿಮ್ಮ ಹೊಲಕ್ಕೆ ನೀವು ಕೆಲಸ ಮಾಡಿಕೊಂಡ್ರೆ ಅದು ಇಡೀ ಹಳ್ಳಿಗೆ ಒಂದು ಆಶಾದಾಯಕ ಬೆಳವಣಿಗೆ ಆಗುತ್ತೆ, ಲಾಭ ತರುತ್ತೆ ಇಡೀ ಹಳ್ಳಿಗೆ, ನೀರಿನ ಸಮಸ್ಯೆಯನ್ನು ನಾವು ತಪ್ಪಿಸ್ಬೋದು ಆ ಒಂದು ಹಳ್ಳಿಗೆ. ಇದು ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು. ಆದರೆ ಈಗ ಮಳೆನೇ ಬರ್ತಾ ಇಲ್ಲ. ಇದುವರೆಗೂ ನಮ್ಮ ದಾಖಲಾಗಿರೋ ಮಳೆ ಎಲ್ಲ ಎಷ್ಟಪ್ಪ ಅಂದರೆ ಒಂದು 220 ಮಿಲಿಮೀಟ್ರ್ ಅಷ್ಟೇ ಆಗಿದೆ. ಸಾಧಾರಣವಾಗಿ ಜುಲೈ ಕೊನೆ ಅಷ್ಟೊತ್ತಿಗೆ ನಮಗೆ ಒಂದು 400-450 ಮಿಲಿಮೀಟ್ರ್ ಮಳೆ ಬರ್ತಾ ಇತ್ತು. ಆದರೆ ಈಗ ಶೇಕಡ 50%ಕ್ಕಿಂತ ಕಡಿಮೆ, ನಾನು ಈಗಾಗಲೇ ಹೇಳಿದೆ 40%ರಷ್ಟು ಕಡಿಮೆ ಆಗಿದೆ ಅಂತ. ಸೊ ಈ ವರ್ಷ ಕಡಿಮೆ ಆಗಿರೋದ್ರಿಂದ ನಾವು ಈಗ ಮುಂದೆ ಇರೋ ಪರಿಹಾರ, ನಾವು ಕೃಷಿಯನ್ನು ಬಿಡೋದಕ್ಕಾಗೋದಿಲ್ಲ. ಈ ಒಂದು ಮುಂಗಾರ ಹಂಗಾಮಿನಲ್ಲಿ ನಾವು ಯಾವುದಾದ್ರೂ ಒಂದು ಬೆಳೆಯನ್ನು ತಗೋಬೇಕಂದ್ರೆ ನಾವು ಕಡಿಮೆ ಅವಧಿಯ ಬೆಳೆಗಳನ್ನು, ಕಡಿಮೆ ಅವಧಿಯ ತಳಿಗಳನ್ನು ಈಗ ನಾವು ಆಯ್ಕೆ ಮಾಡಿಕೊಳ್ಳೋದು ಬಹಳ ಸೂಕ್ತವಾಗಿದೆ.
0: ಯಾಕಂದರೆ ಈಗ 100 ಲಾಸ್ ಆಗಕ್ಕಿಂತ 100-60 ಲಾಸ್ ಆಯ್ತಪ್ಪ, ಇನ್ನು
1: 40-50% ಸೊ ಅದಕ್ಕೋಸ್ಕರವಾಗಿ ನಾವು ಈ ಸಂದರ್ಭದಲ್ಲಿ ಏನು ಹೇಳೋದಂದ್ರೆ, ರಾಗಿಯಲ್ಲೂ ಸಹ ಕಡಿಮೆ ಇಳುವರಿ ತಳಿಗಳಿದ್ದಾವೆ, ದ್ವಿದಳ ಧಾನ್ಯಗಳಲ್ಲಿ ಕಡಿಮೆ ಇರುವ ತಳಿಗಳಿದ್ದಾವೆ, ಮತ್ತು ಸಿರಿಧಾನ್ಯಗಳಲ್ಲಿ ಕಡಿಮೆ ಅವಧಿಯ ತಳಿಗಳಿದ್ದಾವೆ. ಇದನ್ನೆಲ್ಲರೂ ರೈತರು ಬಳಸ್ಕೊಂಡು ಈಗ ಮುಂದೆ ಏನು ಮಳೆ ಬರುತ್ತೆ, ಯಾಕಂದರೆ ಈಗಾಗಲೇ 2 ತಿಂಗಳು ನಮ್ಮ ಒಂದು ಕೃಷಿ ಹಂಗಾಮು ಕಳೆದಿರೋದ್ರಿಂದ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಈ 3 ತಿಂಗಳಿಗೆ ಬರಬಹುದಂಥ ಬೆಳೆಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹಾಕ್ಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಕೆಲವು ಬೆಳೆಗಳನ್ನು ಹೆಸರಿಸೋದಾದರೆ ಈಗ ರಾಗಿಯಲ್ಲಿ ಕಡಿಮೆ ಅವಧಿ ತಳಿಗಳು 100 ದಿನಗಳಲ್ಲಿ ಬರುವಂಥ ತಳಿಗಳು ಯಾವಿದ್ದಾವೆಂದರೆ, ಒಂದು ML 322 ಅನ್ನೋ ಒಂದು ತಳಿ ಇದೆ, ಅಥವಾ GPU 45, GPU 48, 66 ಈ ತಳಿಗಳಿದೆ, ಮತ್ತು KMR 204 ಅನ್ನೋ ಒಂದು ತಳಿ ಇದೆ. ಈ ಎಲ್ಲ ತಳಿಗಳು ಸಹ ನಿಮಗೆ 3 ತಿಂಗಳಲ್ಲಿ ಕಟಾವಿಗೆ ಬರುತ್ತೆ. ಸೊ ಅದನ್ನು ಬಳಸ್ಕೋಬೇಕು. ಅದೇ ರೀತಿ ಸಿರಿಧಾನ್ಯಗಳು ಸಾಧಾರಣವಾಗಿ ಎಲ್ಲ ಸಿರಿಧಾನ್ಯಗಳು 3 ತಿಂಗಳೊಳಗಡೆ ನಾವು ಬೆಳೆಯನ್ನು ತಗೋಬೋದು. ಸಾಮೆ ಇರ್ಬೋದು, ನವಣೆ, ಆರ್ಕ, ಬರುಗು, ಊದಲು, ಸಜ್ಜೆ, ಕೊರಲೆ, ಇವೆಲ್ಲ ಸಿರಿಧಾನ್ಯಗಳು ಸಹ 3 ತಿಂಗಳೊಳಗಡೆ ಬರುತ್ತೆ. ಇವನ್ನು ಯಾಕೆ ಬೆರೀಬೇಕಂದ್ರೆ, ಸಿ ನಾವು ಬೇರೆ ಬೆಳೆಗಳನ್ನು ಬೆಳೆದಾಗ ನಮಗೆ ಮೇವಿನ ಸಮಸ್ಯೆ ಎದುರಾಗುತ್ತೆ, ಆದರೆ ಈ ಧಾನ್ಯಗಳನ್ನು ಬೆಳೆದಾಗ ನಮಗೆ ಸ್ವಲ್ಪ ಮಟ್ಟಿಗೆ ಕಾಳೋನು ಮನೆ ಸೇರುತ್ತೆ, ಮತ್ತು ನಮ್ಮ ದನಕರುಗಳಿಗೆ ಬೇಕಾದಂಥ ಮೇವು ಸಹ ಸಿಗುತ್ತೆ. ಸೊ ಮೇವಿಗೋಸ್ಕರ ಆದರೂ ನಾವು ಇವತ್ತು ಕೃಷಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಇದು ಬಹಳ ಮುಖ್ಯ.
0: ಅದೇ ಡಾಕ್ಟ್ರೆ, ಈಗ ಮಳೆ ಬಂದಿಲ್ಲ, ನಮ್ಮ ಹೊಲದಲ್ಲಿ ಒಣಗಿದೆ ಅಂತ ಹೇಳಿ ಪ್ರಯತ್ನನೇ ಮಾಡಿದ್ರೆ ಹೇಗೆ?
1: ಮಾಡಲೇಬೇಕು,
0: ಮಾಡಲೇಬೇಕು. ಅದು ನಿಮ್ಮ ಕಾಯಕ, ನಿಮ್ಮ ಹಿಂದಿದ್ದಾನು ಮಾಡ್ತಾನೆ ಬಂದಾರೆ ನಿಮ್ಮ ಹೊಲದಲ್ಲಿ ನಿಮ್ಮ ಹಿರಿಯರು, ನೀವು ಈಗೂ ಮಾಡಲೇಬೇಕು. ನಾವು ಮಳೆ ಬಂದಿದೆ ಬಂದಿಲ್ಲ, ನೀರು ಕೊರತೆ ಉಂಟಾಗಿದೆ ಸಹಜ, ಆದ್ರೆ ಆಶಾವಾದ ಇರಬೇಕು.
1: ಮತ್ತೆ
0: ಮಳೆ ಬಂದೇ ಬರುತ್ತೆ,
1: ಮತ್ತೆ
0: ತಡ ಆಗ್ಬಹುದು.
1: ಕೆಲವೊಂದು ಬೆಳೆಗಳೇನಿದೆ

0: ಉದಾಹರಣೆಗೆ ನಾನು ಹೇಳ್ತಾ ಇದ್ದೆ, ಈಗ ಏಕದಳ ಧಾನ್ಯಗಳಲ್ಲಿ ರಾಗಿ ಮತ್ತು ಸಿರಿಧಾನ್ಯಗಳು ಮತ್ತು ಬಿಳಿ ಜೋಳ ಇವುಗಳನ್ನು ನಾವು ಮಾಡ್ಬೋದು. ಅಥವಾ ದ್ವಿದಳ ಧಾನ್ಯಗಳಲ್ಲಿ ಈಗ ಅಲಸಂದೆ ಇರ್ಬೋದು, ಅಥವಾ ನಿಮಗೆ ಹುರುಳಿ ಇರ್ಬೋದು, ಮತ್ತು ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಮಟ್ಟಿಗೆ ಉದ್ದು ಇರ್ಬೋದು. ಇವೆಲ್ಲವೂ ಸಹ ಬಹಳ ಕಡಿಮೆ ನೀರಿನಲ್ಲಿ ಕಡಿಮೆ ಮಳೆಯಲ್ಲಿ ಬರುವಂಥ ಬೆಳೆಗಳು. ಒಂದು 3-4 ಸರಿ ಒಂದು ಮಳೆ ಬಂದ್ರೂ ಸಾಕು, ಇವಕ್ಕೆ
1: ತಡ್ಕೊಂಡ್ಬಿಡ್ತವೆ.
0: ಮತ್ತೆ ಕನಿಷ್ಠ ಪಕ್ಷ ನಿಮಗೆ ಒಂದು 50% ಆದರೂ ಇಳುವರಿ ಬರುತ್ತೆ.
1: ಮೇವಾಗುತ್ತೆ, ನಿಮ್ಮ ಪ್ರಾಣಿಗಳಿಗಾಗುತ್ತೆ, ಮತ್ತೆ ನೀವು ಸ್ವಲ್ಪ ಗಳಿಸ್ಕೋಬಹುದು.
0: ನೀವು ಚೆನ್ನಾಗಿ ಬೆಳಿಬೇಕು,
1: ನಿಮ್ಮಲ್ಲಿ ಬೆಳೆ ಬರಿದ್ದೇ ಇರಬಹುದು, ಆದ್ರೆ ಉಪ ಬೆಳೆ ಕೈ ಸಿಗ್ತದಲ್ಲ,
0: ಕೈ ಖಂಡಿತವಾಗ್ಲೂ ಸಿಗುತ್ತೆ. ದನಕರುಗಳಿಗೆ ಮೇವಾಗುತ್ತೆ, ಇದು ಬಹಳ ಮುಖ್ಯ, ದನಕರುಗಳನ್ನ ಉಳಿಸ್ಕೋಬೇಕು.
1: ಆದ್ರೆ ಬರದ ಸಂದರ್ಭದಲ್ಲಿ ನೀವು ಅದು ಕೂಡ
0: ಉಪಕಸಬು,
1: ಗೋವು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ,
0: ಗೋವು, ಕುರಿ, ಕೋಳಿ,
1: ಹೌದು,
0: ಇವೆಲ್ಲದಕ್ಕೂ ಸ್ವಲ್ಪ ನಮ್ಮ ಮೇವು ಬೇಕಂದ್ರೆ ನಾವು ಖಂಡಿತವಾಗ್ಲೂ ಈ ಧಾನ್ಯಗಳನ್ನ ಬೆಳ್ಕೋಬೇಕು. ಸೊ ಅದರಿಂದ ಖಂಡಿತವಾಗ್ಲೂ ಸಹ ಸ್ವಲ್ಪ ಮಟ್ಟಿಗೆ ನಾವು ಬರದ ಪರಿಸ್ಥಿತಿಯನ್ನ ರೈತರು ತಡೆಗಟ್ಕೋಬಹುದು ಅಂತ ನಾವು ಹೇಳ್ಬೋದು.
1: ಅದೇ ಸಮಗ್ರ ಕೃಷಿಯಲ್ಲಿ ಇದು ಕೂಡ ಒಂದು ಬಂದೇ ಬಂದಿದೆ, ಹೌದಲ್ಲ ಡಾಕ್ಟ್ರೆ? ಇನ್ನೊಂದು, ಈಗ ಹರಿದು ಬರುವಂತ ಮಳೆ ನೀರನ್ನ ಯಾವೆಲ್ಲ ವಿಧಾನದಿಂದ ನಾವು ಸಂರಕ್ಷಣೆ ಮಾಡ್ಕೊಳ್ಬಹುದು?
0: ಸಿ, ಈಗ ಹರಿದು ಬರೋ ನೀರನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಏನಪ್ಪ ಹೇಳ್ತೀವಿ ಅಂದ್ರೆ, ನಾಲಾ ಬಂಡಿಂಗ್ ಅಂದ್ರೆ ಎಲ್ಲೋ ಒಂದು ಇಳಿಜಾರಿನಲ್ಲಿ, ಇಳಿಜಾರು ಇನ್ನೇನು ಸ್ಟಾರ್ಟ್ ಆಗುತ್ತೆ ಅನ್ನೋ ಕಡೆ ಒಂದು ದೊಡ್ಡದಾದ ಒಂದು ಬದುವನ್ನು ಹಾಕ್ಕೊಳ್ಳೋದು. ಸೊ ಇದು ಸಹ ನಿಮಗೆ ನೀರು ತಡೆಯುತ್ತೆ, ಜೊತೆಗೆ ನೀರು ಭೂಮಿಯಲ್ಲಿ ಹಿಂಗೋ ಹಾಗೆ ಮಾಡುತ್ತೆ. ಅದನ್ನು ನಾವು ನಾಲಾ ಬದು ಅಂತ ಕರಿತೀವಿ. ಸೊ ಇನ್ನೊಂದು ಇಂಗು ಕೊಳಗಳು. ಸೊ ಅಲ್ಲಲ್ಲಲ್ಲಿ ಸಣ್ಣ ಮಟ್ಟದ ಒಂದು ಒಂದು ಹೊಂಡಗಳನ್ನು ಮಾಡಬೇಕು. ಸೊ ಅದು ಏನಾಗುತ್ತೆ, ಆ ನೀರು ಭೂಮಿಯಲ್ಲಿ ಹಿಂಗೋಗಿ ಮಾಡಿ ಅಂತರ್ಜಲದ ಮಟ್ಟ ಜಾಸ್ತಿ ಆಗುತ್ತೆ. ಮತ್ತು ಇನ್ನು ಊರ ಕಡೆ ತೊರೆ ಅಥವಾ ಕಾಲುವೆಗಳು ಅಂತ ಹೇಳ್ತೀವಿ, ಸ್ವಾಭಾವಿಕವಾಗಿರ್ತವೆ. ಸೊ ಅಲ್ಲಿ ಮಧ್ಯೆ ಒಂದು ಒಂದು ನಾವು ಗೆನಿಮೆಗಳು ಅಥವಾ ಬಂಡುಗಳನ್ನು ಹಾಕ್ಕೋಬೇಕು. ಸೊ ಆವಾಗ ಏನಾಗುತ್ತೆ, ನಾವು ಅಲ್ಲಿ ನೀರು ನಿಂತುಕೋ ಸಾಧ್ಯ ಆಗುತ್ತೆ. ಮತ್ತು ಜಮೀನಿನ ಸುತ್ತಲೂ ಚೆಕ್ ಇದನ್ನು ನಾವು ಹಾಕ್ತೀವಿ, ಸ್ಟ್ರಂಚ್ ಕಮ್ ಬಂಡ್ ಅಂತ ಹೇಳ್ತೀವಿ. ಅಂದರೆ ಸಣ್ಣದ ಒಂದು ಕಾಲುವೆ ಮಾಡೋದು, ಒಂದು ಸಣ್ಣದಾದ ಒಂದು ಬದು ಬಿಡೋದು, ಮತ್ತೆ ಸಣ್ಣದಾಗಿ ಒಂದು ಕಾಲುವೆ ಮಾಡೋದು, ಸಣ್ಣದಾಗಿ ಬದು ಬಿಡೋದು, ಇದನ್ನು ಚೆಕ್ ಟ್ರೆಂಚ್ ಕಮ್ ಬಂಡಿಂಗ್ ಅಂತ ಹೇಳ್ತೀವಿ. ಸೊ ಇದು ಬಹಳ ವಿಶೇಷವಾಗಿ ಕೆಲಸ ಮಾಡುತ್ತೆ. ನೀವು ಜಮೀನನ್ನು ಸುತ್ತಲೂ ಎಲ್ಲ ರೈತರು ಜಮೀನು ಸ್ವಲ್ಪ ಅದು ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು, ಆದರೆ ನೀರಿನ ಸಂರಕ್ಷಣೆ ದೃಷ್ಟಿಯಿಂದ ಇದು ದೊಡ್ಡ ಮಟ್ಟದ ಕೆಲಸವನ್ನು ಮಾಡುತ್ತೆ. ಮತ್ತು ಜಲ್ಲಿ ಅಣೆಕಟ್ಟು ಅಂತೂ ಸಹ ಕರಿತೀವಿ. ಒಂದು ಪ್ರದೇಶದಲ್ಲಿ ನೀರು ನಿಲ್ಲೋ ಅಂಥ ಪ್ರದೇಶದಲ್ಲಿ ಜಲ್ಲಿಗಳನ್ನು ಅಥವಾ ದೊಡ್ಡ ದೊಡ್ಡ ಬೋಲ್ಡರ್ಸ್ಗಳನ್ನು ಕೆಳಗಡೆ ಹಾಕಿ ಆಮೇಲೆ ಜಲ್ಲಿಗಳನ್ನು ಹಾಕಿದ್ರೆ ಅದು ಸಹ ಒಂದು ಅಣೆಕಟ್ಟಾಗುತ್ತೆ. ಮತ್ತು ಕೃಷಿ ಹೊಂಡ, ಎಲ್ಲದಕ್ಕಿಂತ ಮುಖ್ಯವಾಗಿ ಕೃಷಿ ಹೊಂಡಗಳನ್ನು ಮಾಡ್ಕೋಬೇಕು. ಕನಿಷ್ಠ ಪಕ್ಷ ಒಂದು 5 ಎಕರೆ ಇರೋ ರೈತರು ಒಂದು ಕೃಷಿ ಹೊಂಡವನ್ನಾದರೂ ಮಾಡ್ಕೋಬೇಕು.
1: ಒಂದಂದ್ರೆ ಕಡಿಮೆ, ಅದು
0: ಕಡಿಮೆ, ಅದು ಒಂದಾದರೂ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಿಮ್ಮ ಜಮೀನಲ್ಲಿ
1: ಒಂದು ಸಣ್ಣದಾರು ಮಾಡಲೇಬೇಕು,
0: ಸಣ್ಣದಾಗಿ ಮಾಡ್ಕೋಬೇಕು. ನಿಮ್ಮ ಜಮೀನಿನಲ್ಲಿ ಅಲ್ಲಿ ಹರಿಯೋ ಮಳೆ ಇರುತ್ತೆ, ಅದನ್ನು ಆ ಹೊಂಡಕ್ಕೆ ಬಿಡೋ ವ್ಯವಸ್ಥೆ ಮಾಡಬೇಕು.
1: ಅದ ನೋಡಿ, ನೀವು ಈಗ ನೀರು ಜಾಸ್ತಿ ಬಂದೇ ಬರುತ್ತೆ ಡಾಕ್ಟ್ರೆ, 4-5 ವರ್ಷಕ್ಕೆ ಒಂದು ಸಾರಿ ದೊಡ್ಡ ಮಳೆ ಬಂದೇ ಬರುತ್ತೆ.
0: ಹೌದು,
1: ಹಾಗಾಗಿ ಆ ಮಳೆ ನೀರನ್ನು ನೀವು ಈ ವರ್ಷ ಬಂದರೆ ಇನ್ನೂ 4 ವರ್ಷದ ತನಕ ನೀವು ಕಾದ್ಕೊಂಡು ಅದನ್ನು ಇಟ್ಕೊಂಡು ಹೋದರೆ ನಿಮಗೆ ಯಾವುದೇ ಥರದಿಂದ ನಿಮಗೆ ಹೆದರಿಕೆ ಆಗಲ್ಲ, ಮತ್ತು ನಿಮ್ಮ ಬೆಳೆ ನೀವು ಸಂರಕ್ಷಣೆ ಮಾಡ್ಕೋಬಹುದು ಅಭಾವ ಪರಿಸ್ಥಿತಿಯಲ್ಲಿ.
0: ಖಂಡಿತವಾಗ್ಲೂ,
1: ಹಂಗಾಗಿ ರೈತರು ಈ ಬಗ್ಗೆ ಹಿಂದಿಂದನೂ ಇದು ಬಂದಿದೆ, ಎದುರಿಸುವ ಒಂದು ಸವಾಲು ಬೇಕು ಅಷ್ಟೆ.
0: ಹೌದು.
1: ಇನ್ನೊಂದು ಡಾಕ್ಟ್ರೆ, ಈಗ ಬೋರ್ವೆಲ್ಗಳ ಬಗ್ಗೆ ಸ್ವಲ್ಪ ಮಾತಾಡಿ, ಬೋರ್ವೆಲ್ ನಾವು ಜಲಪೂರ್ಣ ಯಾವ ಥರ ಮಾಡ್ಕೊಳ್ಬೋದು ಅಂತ.
0: ಇವತ್ತಿನ ದಿವಸಗಳಲ್ಲಿ ನಮ್ಮ ಒಂದು ಕೃಷಿ ಮತ್ತು ನಮ್ಮ ಜನರನ್ನು ಕಾಪಾಡ್ತಾ ಇರೋದೇ ಬೋರ್ವೆಲ್ಗಳು. ಬಹುಶಃ ಬೋರ್ವೆಲ್ಗಳಿಲ್ಲ ಅಂದಿದ್ರೆ ನೀರಿನ ಹಾಹಾಕಾರ ಯಾವ ಮಟ್ಟಕ್ಕೆ ಹೋಗ್ತಾ ಇರುತ್ತಂತ ಊಹೆ ಮಾಡ್ಕೊಳ್ಳೋದು ಕಷ್ಟ. ಈಗ ಎಲ್ಲ ಕಡೆ ಸಿಟಿಗಳಲ್ಲಿರ್ಬೋದು ಅಥವಾ ಮಹಾನಗರಗಳಲ್ಲಿರ್ಬೋದು, ಹಳ್ಳಿಗಳಲ್ಲಿರ್ಬೋದು, ಇವಾಗ ಕುಡಿಯೋ ನೀರಿನ ಮೂಲ ಅಂದರೆ ಬೋರ್ವೆಲ್. ಆದರೆ ನಾವು ನೀರನ್ನು ತೆಗೆಯೋದಕ್ಕೆ ತೋರಿಸೋ ಉತ್ಸಾಹ, ನೀರನ್ನು ಮರುಪೂರಣ ಮಾಡೋದಕ್ಕೆ ನಾವು ತೋರಿಸ್ತಾ ಇಲ್ಲ. ಇದು ಒಂದು ದೊಡ್ಡ ಬೇಸರದ ಸಂಗತಿ ಅಂತ ಹೇಳ್ಬೋದು. ಯಾಕಂದರೆ ಈಗ ಒಬ್ಬ ರೈತ ಒಂದು ಜಮೀನಿನಲ್ಲಿ ಬೋರ್ವೆಲ್ಲನ್ನು ತೋಡಿರ್ತಾನೆ, ನೀರನ್ನು ತಗೊಳ್ತಾ ಇರ್ತಾನೆ, ಕೃಷಿಯನ್ನು ಮಾಡ್ತಾ ಇರ್ತಾನೆ. ಆದರೆ ಮಳೆ ಬಂದಾಗ ಆ ಬೋರ್ವೆಲ್ಗೆ ನೀರನ್ನು ಮರುಪೂರಣ ಮಾಡೋ ಒಂದು ಕೆಲಸಕ್ಕೆ ಕೈ ಹಾಕ್ತಾ ಇಲ್ಲ. ಇದನ್ನು ಸಹ ಬಹಳ ತುರ್ತಾಗಿ ಮಾಡಬೇಕು.
1: ಬೋರ್ವೆಲ್ ಏನು ತೆಗೆಸಿರ್ತೀರಿ ಹೊಲದಲ್ಲಿ, ತುಂಬಾ ದೊಡ್ಡ ಮಳೆ ಬಂದಾಗ ನೀವು ಅಲ್ಲಿ ಶೇಖರಣೆ ಮಾಡೋದು
0: ಮಾಡಬೇಕು. ಸೊ ಬೋರ್ವೆಲ್

0: ಹೋಟೆಲ್ನ ಪಕ್ಕದಲ್ಲಿ ನೀವು ಒಂದು ಹೊಂಡವನ್ನು ಮಾಡಿ, ಅಲ್ಲಿ ಮೊದಲಿಗೆ ಒಂದು ದೊಡ್ಡ ಬೋಲ್ಡರ್ಸನ್ನು ಹಾಕಿ, ಆಮೇಲೆ ಅದರ ಮೇಲೆ ಸಣ್ಣ ಒಂದು ಬೋಲ್ಡರ್ಸನ್ನು ಹಾಕಿ, ಆಮೇಲೆ ದೊಡ್ಡ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಬೇಬಿ ಜಲ್ಲಿಕಲ್ಲನ್ನು ಹಾಕಿ, ಆಮೇಲೆ ಒಂದು ಮರಳನ್ನು ಹಾಕಿ, ಆಮೇಲೆ ಮೆಷನ್ನು ಹಾಕಿ, ಅದರ ಮೇಲೆ ನಾವು ಈ ಒಂದು ಚಾರ್ಕೋಲ್ ಅಥವಾ ಇದ್ದಲು ಅಂತೇನು ಹೇಳ್ತೀವಿ ಅದನ್ನು ಹಾಕಿ ಒಂದು ಕ್ರಮಬದ್ಧವಾಗಿ ನಾವು ಮಾಡಿಕೊಂಡ್ರೆ ಆ ಮಳೆ ನೀರು ಏನು ಹಿಂಗುತ್ತೆ. ನೀವು ಅಂದ್ಕೋಬೋದು ಸರ್, ಮಳೆ ನೀರು ಡೈರೆಕ್ಟಾಗಿ ಬೋರ್ವೆಲ್ ಹೋದರೆ ಅದೆಲ್ಲ ಕಲ್ಮಶ ಆಗಲ್ವ ಅಂತ. ಖಂಡಿತವಾಗಲೂ ಇಲ್ಲ ಸರ್, ಇದು ಫಿಲ್ಟರಿಂಗ್ ಮೆಕಾನಿಸಮ್ ಆಗುತ್ತೆ. ನಾನು ಈಗ ದೊಡ್ಡ ಬೋಲ್ಡರ್ಸು, ಸಣ್ಣ ಬೋಲ್ಡರ್ಸು, ಆದಮೇಲೆ ದೊಡ್ಡ ಜಲ್ಲಿ, ಆಮೇಲೆ ಇನ್ನೊಂದು ಸಣ್ಣ ಜಲ್ಲಿ, ಆಮೇಲೆ ಬೇಬಿ ಜಲ್ಲಿ, ಆಮೇಲೆ ಮರಳು, ಆಮೇಲೆ ನೀವು ಒಂದು ಮೆಶ್ಶು, ಆಮೇಲೆ ಒಂದು ಇದ್ದಲು. ಸೊ ಇವೆಲ್ಲವನ್ನು ಒಂದು ಕ್ರಮಬದ್ಧವಾಗಿ ಅಳವಡಿಸ್ಕೊಂಡ್ರೆ ನೀವು ಏನು ಮಳೆ ನೀರು ಕಲ್ಮಶ ಇದ್ದರೂ ಸಹ ಅದು ಫಿಲ್ಟ್ರಾಗಿ ಭೂಮಿಯ ಒಂದು ಪದರಗಳಿಗೆ ಅಥವಾ ಬೋರ್ವೆಲ್ನ ನೀರು ಎಲ್ಲಿಂದ ಬರುತ್ತೆ ಅಲ್ಲಿಗೆ ಹೋಗೋಷ್ಟು ಹೊತ್ತಾಗಿ ಸಂಪೂರ್ಣವಾಗಿ ಅದು ಫಿಲ್ಟರ್ ಆಗಿ ಬೋರ್ವೆಲ್ಗೆ ಹೋಗುತ್ತೆ. ಯಾವುದೇ ರೀತಿಯ ಒಂದು ಆ ನೀರಿನಲ್ಲಿ ನಿಮಗೆ ಸಮಸ್ಯೆಗಳು ಬರೋದಿಲ್ಲ.
1: ಇನ್ನೊಂದು ಡಾಕ್ಟ್ರೆ, ಆ ಒಂದು ನೀವೇನು ಒಂದು ಜಾಗದಲ್ಲಿ ತೆಗೆದಿರ್ತೀರಲ್ಲ, ಅದು ಎಷ್ಟೇ ಪ್ರಮಾಣದ ನೀರನ್ನು ಬಂದರೂ ಅದು ಜೀರ್ಣ ಮಾಡ್ಕೊಳ್ಳೋ ತಾಕತ್ತಿರುತ್ತೆ ಆ ಒಂದು
0: ತೆಗೆದಿದ್ದಂಥ ಜಾಗಕ್ಕೆ. ಹೌದು, ಈಗ ನಾವು ಅದಕ್ಕೆ ಈ ಫಿಲ್ಟರಿಂಗ್ ಸಿಸ್ಟಮ್ ನಾವು ಶಿಫಾರಸು ಮಾಡೋದು. ಫಿಲ್ಟರಿಂಗ್ ಸಿಸ್ಟಮ್ ಶಿಫಾರಸು ಮಾಡೋದಕ್ಕೆ ಎಷ್ಟೇ ಮಳೆ ಬಂದರೂ ಸಹ ಅದು ಹೀರ್ಕೊಳ್ಳೋ ಶಕ್ತಿ. ಈವನ್ ಈಗ ನಾವು ಬೆಂಗಳೂರು ಮಹಾನಗರದಲ್ಲೂ ಸಹ ಬಿ ಡಬ್ಲ್ಯೂ ಎಸ್ ಎಸ್ ಅವರು ಅಲ್ಲಲ್ಲಿ ಈ ಒಂದು ಜಲ ಫ್ರೆಂಡ್ಸ್ ಆಫ್ ವಾಟರ್ ಅಥವಾ ಜಲರಕ್ಷಕರು ಅಂತ ಏನು ಹೇಳ್ತೀವಿ, ಅವರು ಅಲ್ಲಲ್ಲಿ ಈ ಒಂದು ಇಂಗ್ಲೆ ಮಾಡ್ತಾ ಇದ್ದಾರೆ, ಸಾಕಷ್ಟು ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ. ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ಬಿದ್ದಿರೋ ಮಳೆ ನೀರು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಅದು ಹೋಗಬಾರ್ದು, ಮತ್ತು ಸಂಪೂರ್ಣವಾಗಿ ಭೂಮಿ ಹೊರಗಡೆ ಸೇರಬೇಕು, ನಮ್ಮ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಬೇಕು. ಆ ಮೂಲಕ ನಮಗೆ ನಾಳೆ ಬರುವಂಥ ಒಂದು ನೀರಿನ ಸಮಸ್ಯೆ ಏನಿದೆ ಅದರ ಸಮಸ್ಯೆ ನಿಂಗಬೇಕು. ಮತ್ತು ಮಳೆ ಕಡಿಮೆ ಬಂದರೂ ಅಥವಾ ಮಳೆ ಬಹಳ ಕಡಿಮೆ ಬಂದರೂ ಸಹ ಈ ಒಂದು ನೀರಿನ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಇಂಗು ಗುಂಡಿಗಳು ಒಂದು ಚಮತ್ಕಾರವನ್ನು ಮಾಡ್ತವೆ ಅಂತ ಹೇಳ್ಬೋದು.
1: ಇನ್ನೊಂದು ಡಾಕ್ಟ್ರೆ, ಈಗ ನಮ್ಮ ನಮ್ಮ ಮನೆಗಳಲ್ಲಿ ನಾವು ಈ ಒಂದು ಮಳೆ ನೀರನ್ನು ಯಾವ ಥರ ಸಂಗ್ರಹಣೆ ಮಾಡ್ಕೊಳ್ಬೋದು ಸಂಕ್ಷಿಪ್ತವಾಗಿ ಇದ್ರ ಬಗ್ಗೆ?
0: ಸೊ ಇದು ಆ್ಯಕ್ಚುಲಿ ಇದು ಆಗ್ತಾ ಇಲ್ಲ, ಮೇಲ್ಛಾವಣಿ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ. ಈಗ 30-40 ಸೈಟ್ಸ್ ಇದೆ, 60-40 ಇದೆ, 30-50 ಸೈಟ್ಸು ಸಾಕಷ್ಟು ಜನ ಕಟ್ಟಿರ್ತಾರೆ. ಸೊ ಅಲ್ಲಿನ ಒಂದು ನೀರನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕಂದ್ರೆ ನಾವು ಅದಕ್ಕೆ ಪ್ರತ್ಯೇಕವಾದ ಒಂದು ಸಂಪನ್ನ ಮಾಡ್ಕೋಬೇಕು. ಈಗ ಕೆಲವೊಂದು ಕಡೆಗಳು ಮಾಡಿದ್ದಾರೆ, ಮಲೆನಾಡುಗಳಲ್ಲಿ ಸುಮಾರು ಜನ ಮನೆ ಕಟ್ಟಿರೋರು ಮಾಡಿದ್ದಾರೆ. ಈಗ ಎರಡು ಸಂಪನ್ನ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ಒಂದು ಸಂಪು ನಮ್ಮ ಒಂದು ಕುಡಿಯೋದಕ್ಕೆ ಮತ್ತು ನಮ್ಮ ಒಂದು ಗೃಹ ಬಳಕೆಗೆ ಶೇಖರಣೆ ಮಾಡ್ಕೊಳ್ಳೋದು. ಇನ್ನೊಂದು ಸಂಪು ಏನಪ್ಪ ಅಂದರೆ ಅಲ್ಲಿ ಯಾವುದೇ ರೀತಿಯಲ್ಲಿ ನೀವು ಇದನ್ನು ಮಾಡ್ಕೋಬಾರ್ದು, ಏನು ನೇರವಾಗಿ ಬಳಸೋದಕ್ಕಾಗೋದಿಲ್ಲ. ಆ ಸಂಪು ಏನಕ್ಕಪ್ಪ ಅಂದರೆ ಮಳೆ ನೀರನ್ನು ಸಂರಕ್ಷಣೆ ಮಾಡೋದಕ್ಕೆ ಅಥವಾ ಕೊಯ್ಲು ಮಾಡೋದಕ್ಕೆ ಅಂತ ಇಟ್ಕೋಬೇಕು. ಮತ್ತು ನಮಗೆ ನೀರಿಲ್ಲದೆ ಇರೋ ಟೈಮಲ್ಲೇ ಅದನ್ನು ನಾವು ಉಪಯೋಗಿಸೋದಕ್ಕೆ, ಮನೆ ಬಳಕೆಗೆ, ನಾನು ಅಡುಗೆಗೆ ಅಥವಾ ಕುಡಿಯೋದಕ್ಕೆ ಅಂತ ಹೇಳಲ್ಲ, ಬೇರೆ ಉಪಯೋಗಗಳಿಗೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗಲೂ ಸಹ ನಾವು ಮಳೆ ನೀರಿನ ಅಥವಾ ಸಂರಕ್ಷಣೆ ಆಗುತ್ತೆ. ಜೊತೆಗೆ ನಮ್ಮ ನೀರಿನ ಬವಣೆಯನ್ನು ಅರ್ಧದಷ್ಟು ನಾವು ಮಾಡ್ಕೋಬೋದು. ಯಾಕಂದರೆ ಒಂದು ವರ್ಷಕ್ಕೆ ನಮಗೆ ಒಂದು 6 ತಿಂಗಳಿಗಾಗುವಷ್ಟು ಒಂದು ಮನೆ ಮೇಲೆ ಬೀಳೋ ಒಂದು ಮಳೆ ನಮಗೆ ಸಾಕಾಗುತ್ತೆ. ಏನಪ್ಪ ಅಂದರೆ ನಾವು ಮಹಡಿಯನ್ನು ಅಥವಾ ಮೇಲ್ಛಾವಣಿಯನ್ನು ಬಹಳ ಸ್ವಚ್ಛವಾಗಿಟ್ಕೋಬೇಕು ಮಳೆಗಾಲದಲ್ಲಿ. ಮತ್ತು ಮಳೆ ಬೀಳೋ ಸಮಯದಲ್ಲಿ ಆ ಸ್ವಚ್ಛವಾದ ನೀರು ನಮ್ಮ ಒಂದು ಇನ್ನೊಂದು ಸಂಪಿಗೆ ಹೋಗುವಾಗಿರಬೇಕು. ಆವಾಗ ಮಾತ್ರ ಆ ನೀರನ್ನು ನಾವು ಉಪಯೋಗಿಸೋದಕ್ಕೆ ಸಾಧ್ಯ. ಕಸ ಕಡ್ಡಿ ಅಥವಾ ಏನು ವೇಸ್ಟ್ ಇರುತ್ತೆ ಅದೆಲ್ಲ ಸಂಪಿಗೆ ಹೋಗ್ಬಿಟ್ರೆ ಅದು ಮತ್ತೆ ಕೊಳೆತು ಅದು ನಮ್ಮ ನೀರನ್ನು ಬಳಸಲಾರದ ಒಂದು ಸ್ಥಿತಿಗೆ ತಗೊಂಡು ಹೋಗ್ಬಿಡುತ್ತೆ. ಆ ನಿಟ್ಟಿನಲ್ಲಿ ನಾವು ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ವಹಿಸಿಕೊಂಡು ಮಳೆ ನೀರನ್ನು ಕೊಯ್ಲು ಮಾಡಬೇಕು ಮಳೆ ಮೇಲ್ಛಾವಣೆ ಅಂತ ಹೇಳ್ಬೋದು.
1: ತುಂಬ ಸಂತೋಷ ಡಾಕ್ಟರ್ ಆನಂದ್ ಎಂ ಆರ್ ಅವರೇ, ಪ್ರಸ್ತುತ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿ ಈ ಒಂದು ಮಳೆ ಅಭಾವ ಸಂದರ್ಭದಲ್ಲಿ ನಮ್ಮ ರೈತರು ಮಳೆ ಕೊರತೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬಹುದು ಮತ್ತು ಮಳೆ ನೀರಿನ ಸಂರಕ್ಷಣೆ ಯಾವ ಥರ ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಜಾಗೃತವಾದ ಮಾತನ್ನು ಹೇಳಿದ್ದಕ್ಕೆ ತಮಗೆ ತುಂಬ ತುಂಬ ಧನ್ಯವಾದಗಳು. ಕೆಲವು ರೈತರು ಇರ್ತಾರೆ, ಈ ಮಳೆ ಕೊರತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ತಮ್ಮ ಕಡೆಯಿಂದ ಬೇಕಂತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಖಂಡಿತವಾಗಲೂ, ನಮ್ಮ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ, 8311

0: ಐದು 125 83109 45 125.
1: ಧನ್ಯವಾದಗಳು.
0: ಧನ್ಯವಾದಗಳು.
2: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟು ಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು: ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ, ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ವಾರ್ತೆಗಳ ವಿವರ: ಹರ್ ಘರ್ ತಿರಂಗಾ ಅಭಿಯಾನಕ್ಕೆ ಇಂದು ಚಾಲನೆ ದೊರೆತಿದ್ದು, ಈ ಅಭಿಯಾನ ಇದೇ 17ರವರೆಗೆ ನಡೆಯಲಿದೆ. ನಾಗರಿಕರು ರಾಷ್ಟ್ರಧ್ವಜವನ್ನು ಹಾರಿಸಲು ಹಾಗೂ ದೇಶಭಕ್ತಿ, ರಾಷ್ಟೀಯ ಏಕತೆ ಮತ್ತು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸುವ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದು ಈ ಉಪಕ್ರಮದ ಗುರಿಯಾಗಿದೆ. ಈ ವರ್ಷದ ಅಭಿಯಾನವು ಭಾರತದ ರಾಷ್ಟೀಯ ಗೀತೆ ವಂದೇ ಮಾತರಂನ 150ನೇ ವಾರ್ಷಿಕೋತ್ಸವದೊಂದಿಗೆ ಮೇಳೈಸಿರುವುದರಿಂದ ವಿಶೇಷ ಮಹತ್ವ ಪಡೆದಿದೆ. ಆಚರಣೆಗಳ ಭಾಗವಾಗಿ ದೇಶಾದ್ಯಂತ ವಂದೇ ಮಾತರಂನ ಸಾಮೂಹಿಕ ಗಾಯನವನ್ನು ಆಯೋಜಿಸಲಾಗುತ್ತಿದೆ. 200ಕ್ಕೂ ಹೆಚ್ಚು ಭಾರತೀಯ ರಾಯಭಾರ ಕಚೇರಿಗಳು, ಹೈಕಮಿಷನ್ಗಳು ಮತ್ತು ದೂತಾವಾಸ ಕಚೇರಿಗಳು ಅಭಿಯಾನವನ್ನು ಗುರುತಿಸಲು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಲಿವೆ. ವಿಶೇಷವಾಗಿ ಸೂರ್ಯಪಥ ತಿರಂಗಾ ಡಿಜಿಟಲ್ ರಿಲೇ ಇದೇ 15ರಂದು ಫಿಜಿಯಲ್ಲಿರುವ ಭಾರತದ ರಾಜತಾಂತ್ರಿಕ ಕಚೇರಿಯಿಂದ ಪ್ರಾರಂಭವಾಗಿ ಸ್ಯಾನ್ ಫ್ರಾನ್ಸಿಸ್ಕೋದ ಭಾರತೀಯ ಕಾನ್ಸುಲೇಟ್ ಜನರಲ್ನಲ್ಲಿ ಮುಕ್ತಾಯಗೊಳ್ಳಲಿದೆ. ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ವಿಕಸಿತ ಭಾರತ ನಿರ್ಮಾಣಕ್ಕೆ ಕೊಡುಗೆ ನೀಡುವ ಸಾಮೂಹಿಕ ಸಂಕಲ್ಪವನ್ನು ಪುನರುಜ್ಜೀವನಗೊಳಿಸಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಸಮಸ್ತ ಜನತೆಗೆ ಕರೆ ನೀಡಿದ್ದಾರೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಅವರು, ತ್ರಿವರ್ಣ ಧ್ವಜ ರಾಷ್ಟ್ರದ ಹೆಮ್ಮೆಯ ಸಂಕೇತವಾಗಿದ್ದು ದೇಶಕ್ಕಾಗಿ ಸದಾ ಅತ್ಯುತ್ತಮ ಸೇವೆಯನ್ನು ನೀಡಲು ಪ್ರೇರಣೆಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ. ಈ ವರ್ಷ ರಾಷ್ಟೀಯ ಗೀತೆ ವಂದೇ ಮಾತರಂ ತನ್ನ 150ನೇ ವರ್ಷಾಚರಣೆಯನ್ನು ಪೂರೈಸುತ್ತಿರುವ ಹಿನ್ನೆಲೆಯಲ್ಲಿ ಪ್ರಸಕ್ತ ವರ್ಷದ ಹರ್ ಘರ್ ತಿರಂಗಾ ಪ್ರಕ್ರಿಯೆಗಳನ್ನು ವಂದೇ ಮಾತರಂ ಗೀತೆಗೆ ಸಮರ್ಪಿಸಲಾಗುತ್ತಿದೆ ಎಂದು ಪ್ರಧಾನಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹರ್ ಘರ್ ತಿರಂಗಾ ಅಭಿಯಾನದ ಭಾಗವಾಗಿ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಂಡಮಾನ್ ನಿಕೋಬಾರ್ ರಾಜಧಾನಿ ಶ್ರೀ ವಿಜಯಪುರಂನಲ್ಲಿ ಇಂದು ರಾಷ್ಟ್ರ ಧ್ವಜಾರೋಹಣ ನೆರವೇರಿಸಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸಿದರು. ಬಳಿಕ ಡಾ ಬಿಆರ್ ಅಂಬೇಡ್ಕರ್ ತಂತ್ರಜ್ಞಾನ ಸಂಸ್ಥೆಯಲ್ಲಿ ನಡೆದ ವಂದೇ ಮಾತರಂ ತಿರಂಗಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸೆಲ್ಯುಲಾರ್ ಜೈಲಿನ ಐತಿಹಾಸಿಕ ಮಹತ್ವ ಹಾಗೂ 1943 ಡಿಸೆಂಬರ್ 30ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಪ್ರಥಮ ಬಾರಿಗೆ ತ್ರಿವರ್ಣ ಧ್ವಜ ಹಾರಿಸಿದ ಘಟನೆಯನ್ನು ಸ್ಮರಿಸಿದರು. ವಂದೇ ಮಾತರಂ ಗೀತೆಯು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಒಗ್ಗಟ್ಟನ್ನು ಮೂಡಿಸಿತು ಎಂದ ಅವರು, ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣೆ ನಡುವೆ ಸಮತೋಲನ ಕಾಯ್ದುಕೊಳ್ಳಲು ಕರೆ ನೀಡಿದರು. 2 ದಿನಗಳ ಪ್ರವಾಸದಲ್ಲಿರುವ ಉಪರಾಷ್ಟಪತಿಗಳು ನಿನ್ನೆ ಸೆಲ್ಯುಲಾರ್ ಜೈಲು ಹಾಗೂ ವೀರ ಸಾವರ್ಕರ್ ಅವರ ಕೊಠಡಿಗೆ ಭೇಟಿ ನೀಡಿದ್ದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪುದುಚೇರಿಯಲ್ಲಿ ಇಂದು ಹರ್ ಘರ್ ತಿರಂಗಾ ಯಾತ್ರೆಗೆ ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಗೋರಿಮೇಡು ಪೊಲೀಸ್ ತರಬೇತಿ ಶಾಲೆಯ ಮೈದಾನದಲ್ಲಿ ನಡೆದ ಸಮಾರಂಭದಲ್ಲಿ ಸಚಿವರು ಪುದುಚೇರಿ ಪೊಲೀಸ್ ಪಡೆಗೆ ಅತ್ಯುನ್ನತ ರಾಷ್ಟಪತಿಯವರ ಪೊಲೀಸ್ ಕಲರ್ ಗೌರವ ಪ್ರದಾನ ಮಾಡಿದರು. 5,000ಕ್ಕಿಂತ ಕಡಿಮೆ ಸಿಬ್ಬಂದಿ ಹೊಂದಿದ್ದರೂ ಪುದುಚೇರಿಯ ಆಂತರಿಕ ಭದ್ರತೆ ಮತ್ತು ಹೆಮ್ಮೆಯನ್ನು ಕಾಯುತ್ತಿರುವ ಪೊಲೀಸ್ ಪಡೆಯ ಸೇವೆಯನ್ನು ಅವರು ಶ್ಲಾಘಿಸಿದರು. ಈ ಗೌರವ ಪಡೆದ ದೇಶದ 18ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿ ಪುದುಚೇರಿ ಹೊರಹೊಮ್ಮಿದೆ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಎನ್ ರಂಗಸ್ವಾಮಿ ಹಾಗೂ ಪೊಲೀಸ್ ಮಹಾನಿರ್ದೇಶಕಿ ಶಾಲಿನಿ ಸಿಂಗ್ ಉಪಸ್ಥಿತರಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ಸಂಬಂಧಿಸಿದ ವಿಷಯಗಳ ಕುರಿತು ಶಿಕ್ಷಣ ಸಚಿವಾಲಯದ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡ ಸಚಿವರು, ಸಾಂಸ್ಥಿಕ ವ್ಯವಸ್ಥೆಯನ್ನು ಬಲಪಡಿಸಲು, ಪರೀಕ್ಷಾ ಪ್ರಕ್ರಿಯೆಗಳನ್ನು ಸುಗಮಗೊಳಿಸಲು ಹಾಗೂ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಶೀಘ್ರವಾಗಿ ಸ್ಪಂದಿಸಲು ಅಗತ್ಯವಿರುವ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಆಕಾಂಕ್ಷೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸದೃಢ, ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯನ್ನು ನಿರ್ಮಿಸುವುದೇ ಸರ್ಕಾರದ ಮುಖ್ಯ ಗುರಿಯಾಗಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿದರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಮತ್ತು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ ಇದುವರೆಗೆ 1.25 ಕೋಟಿ ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ ಎಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಇವುಗಳಲ್ಲಿ 1 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ ಪೂರ್ಣಗೊಂಡು ದೇಶಾದ್ಯಂತ ಫಲಾನುಭವಿಗಳಿಗೆ ಹಸ್ತಾಂತರಿಸಲಾಗಿದ್ದು, ಸುಮಾರು 1 ಕೋಟಿ ಮನೆಗಳನ್ನು ಮಹಿಳೆಯರ ಹೆಸರಿಗೆ ನೀಡಲಾಗಿದೆ. 16 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳ ಕುಟುಂಬಗಳಿಗಾಗಿ ಪಿಎಂ ಆವಾಸ್ ಯೋಜನೆ ನಗರ 2.0 ಅಡಿಯಲ್ಲಿ 2,09,000 ಹೆಚ್ಚು ಮನೆಗಳನ್ನು ಮಂಜೂರು ಮಾಡಲಾಗಿದೆ. ಇವುಗಳಲ್ಲಿ 2,03,000 ಹೆಚ್ಚು ಮನೆಗಳನ್ನು ಮಹಿಳೆಯರಿಗೆ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಂಜೂರಾತಿ ಮತ್ತು ಉಸ್ತುವಾರಿ ಸಮಿತಿಯ ಸಭೆಯಲ್ಲಿ ಯೋಜನೆಯ ಪ್ರಗತಿಯನ್ನು ಪರಿಶೀಲಿಸಿದ ವಸತಿ ಮತ್ತು ನಗರ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ಸತ್ಯೇಂದ್ರ ಸಿಂಗ್, ಪ್ರತಿಯೊಬ್ಬ ಅರ್ಹ ನಗರ ಕುಟುಂಬಕ್ಕೂ ಯೋಜನೆಯ ಲಾಭ ತಲುಪುವುದನ್ನು ಖಚಿತಪಡಿಸಿಕೊಳ್ಳಲು ಯೋಜನೆಯ ಸಮಯೋಚಿತ ಅನುಷ್ಠಾನ, ನಿಧಿ ಬಿಡುಗಡೆ, ಪರಿಣಾಮಕಾರಿ ಮೇಲ್ವಿಚಾರಣೆ ಹಾಗೂ ಎಲ್ಲಾ ಭಾಗಿದಾರರ ನಡುವೆ ನಿಕಟ ಸಮನ್ವಯದ ಅಗತ್ಯವಿದೆ ಎಂದರು. ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಇಲಾಖೆಯ ಕಾರ್ಯದರ್ಶಿ ಹಾಗೂ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪ್ರಸ್ತುತ ಸಕ್ಕರೆ ಋತುವಿನಲ್ಲಿ ದೇಶದಲ್ಲಿರುವ ಸಕ್ಕರೆಯ ದಾಸ್ತಾನು ಸ್ಥಿತಿ, ಉತ್ಪಾದನಾ ಮಟ್ಟ ಮತ್ತು ಒಟ್ಟು ಅಗತ್ಯತೆಗಳ ಕುರಿತು ಸಭೆಯಲ್ಲಿ ವಿವರವಾಗಿ ಪರಾಮರ್ಶಿಸಲಾಯಿತು. ಸಕ್ಕರೆಯ ಲಭ್ಯತೆಯ ಮೇಲೆ ನಿರಂತರ ನಿಗಾ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ ಸಚಿವರು, ಮಾರುಕಟ್ಟೆಯಲ್ಲಿ ಸಕ್ಕರೆ ಕೊರತೆಯಾಗದಂತೆ ಮತ್ತು ಇಡೀ ಋತುವಿನುದ್ದಕ್ಕೂ ಸುಗಮ ಹಾಗೂ ಸ್ಥಿರ ಪೂರೈಕೆಯನ್ನು ಕಾಯ್ದುಕೊಳ್ಳಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪ್ರತಿಪಾದಿಸಿದರು. ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೆದ ರಾತ್ರೋರಾತ್ರಿ ದಾಳಿಗಳಲ್ಲಿ ಹಲವು ನಾಗರಿಕರು ಮೃತಪಟ್ಟಿದ್ದಾರೆ. ರಷ್ಯಾದ ಬೆಲ್ಗೊರೋಡ್ನಲ್ಲಿ ಉಕ್ರೇನ್ ಡ್ರೋನ್ ದಾಳಿಗೆ 5 ಮೃತಪಟ್ಟು 24 ಜನರು ಗಾಯಗೊಂಡಿದ್ದಾರೆ. ಇತ್ತ ಉಕ್ರೇನ್ನ ಖಾರ್ಕಿವ್ ವಸತಿ ಪ್ರದೇಶದ ಮೇಲೆ ರಷ್ಯಾ ನಡೆಸಿದ ಕ್ಷಿಪಣಿ ದಾಳಿಯಲ್ಲಿ 2 ಮೃತಪಟ್ಟು ಒಡೆಸ್ಸಾದಲ್ಲಿ 8 ಜನರು ಗಾಯಗೊಂಡಿದ್ದಾರೆ. ಉಕ್ರೇನ್ನ 153 ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ರಷ್ಯಾ ಪ್ರತಿಪಾದಿಸಿದೆ. ಮತ್ತೊಂದೆಡೆ ಉಕ್ರೇನ್ ತನ್ನ ಪೇಟ್ರಿಯಾಟ್ ರಕ್ಷಣಾ ವ್ಯವಸ್ಥೆಗೆ ಅಗತ್ಯವಿರುವ ಕ್ಷಿಪಣಿಗಳನ್ನು ಪ್ರತಿ ತಿಂಗಳು ಪೂರೈಸಲು ಅಮೆರಿಕದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ ಎಂದು ಸರ್ಬಿಯಾ ಪ್ರವಾಸದಲ್ಲಿರುವ ಅಧ್ಯಕ್ಷ ವ್ಲಾಡಿಮಿರ್ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ. ಫುಕೆಟ್ನಿಂದ ದೆಹಲಿಗೆ ಪ್ರಯಾಣಿಸುತ್ತಿದ್ದ ಏರ್ ಇಂಡಿಯಾ ವಿಮಾನ ಆಗಸದಲ್ಲಿ ಇದ್ದಕ್ಕಿದ್ದಂತೆ 300 ಅಡಿ ಕೆಳಕ್ಕೆ ಕುಸಿದ ಗಂಭೀರ ಪ್ರಕರಣದ ಕುರಿತು ವಿಮಾನ ಅಪಘಾತ ತನಿಖಾ ಸಂಸ್ಥೆ ಎಎಐಬಿ ತನಿಖೆ ಆರಂಭಿಸಿದೆ ಎಂದು ನಾಗರಿಕ ವಿಮಾನಯಾನ ಸಚಿವಾಲಯ ತಿಳಿಸಿದೆ. ಈ ಘಟನೆಯಲ್ಲಿ ಕೆಲವು ಪ್ರಯಾಣಿಕರು ಹಾಗೂ ಸಿಬ್ಬಂದಿಗೆ

ಗಾಯಗಳಾಗಿದ್ದವು. ತನಿಖೆಯ ಭಾಗವಾಗಿ ನಡೆಸಲಾದ ಮಾದಕ ದ್ರವ್ಯ ತಪಾಸಣೆಯಲ್ಲಿ ಕಮಾಂಡರ್ ಪೈಲಟ್ ಅವರ ವರದಿಯಲ್ಲಿ ಹೆಚ್ಚಿನ ದೃಢೀಕರಣ ಪರೀಕ್ಷೆಯ ಅಗತ್ಯವಿರುವುದು ಕಂಡುಬಂದಿದ್ದು, ಮಾದರಿಗಳನ್ನು ಹೆಚ್ಚಿನ ವಿಶ್ಲೇಷಣೆಗೆ ಕಳುಹಿಸಲಾಗಿದೆ. ಕೆನಡಾದ ಮಾಂಟ್ರಿಯಲ್ನಲ್ಲಿ ನಡೆಯುತ್ತಿರುವ ಕೆನಡಿಯನ್ ಓಪನ್ ಪುರುಷರ ಟೆನಿಸ್ ಟೂರ್ನಿಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಯುಕಿ ಭಾಂಬ್ರಿ ಮತ್ತು ನ್ಯೂಜಿಲೆಂಡ್ನ ಮೈಕಲ್ ವೀನಸ್ ಝೈಡಿ, ಫ್ರಾನ್ಸ್ನ ಥಿಯೋ ಅರಿಬಾಜ್ ಮತ್ತು ಅಲ್ಬಾನೋ ಒಲಿವೆಟ್ಟಿ ಜೋಡಿ ವಿರುದ್ದ ಸೆಣಸಲಿದ್ದಾರೆ.

ದಾಖಲಿಸಿ ಪ್ರೀ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದೆ. ಕೊಲಂಬೋದಲ್ಲಿ ನಡೆದ ಶ್ರೀಲಂಕಾ ಕ್ರಿಕೆಟ್ ಇಲೆವೆನ್ ವಿರುದ್ದದ ಮೂರು ದಿನಗಳ ಅಭ್ಯಾಸ ಪಂದ್ಯದ ಅಂತಿಮ ದಿನವಾದ ಇಂದು ಭಾರತ ಪರ ಯಶಸ್ವಿ ಜೈಸ್ವಾಲ್ ಅವರ ಅರ್ಧಶತಕ ಹಾಗೂ ಮೊಹಮ್ಮದ್ ಸಿರಾಜ್ ಅವರ ಬ್ಯಾಟಿಂಗ್ ನೆರವಿನಿಂದ ಭಾರತ ಆರು ವಿಕೆಟ್ಗಳ ಜಯ ಸಾಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ವಿಕಸಿತ ಭಾರತ ನಿರ್ಮಾಣ ಸಂಕಲ್ಪಕ್ಕೆ ಬದ್ಧರಾಗಲು ಪ್ರಧಾನಿ ನರೇಂದ್ರ ಮೋದಿ ಕರೆ. ಸದೃಢ ಪಾರದರ್ಶಕ ಮತ್ತು ವಿಶ್ವಾಸಾರ್ಹ ಪರೀಕ್ಷಾ ವ್ಯವಸ್ಥೆಯ ನಿರ್ಮಾಣ ಸರ್ಕಾರದ ಗುರಿ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ. ಪಿಎಂ ಆವಾಸ್ ಯೋಜನೆ ನಗರ ಅಡಿಯಲ್ಲಿ 1,25,00,000 ಹೆಚ್ಚು ಮನೆಗಳು ಮಂಜೂರು, ಕೇಂದ್ರ ವಸತಿ ಸಚಿವಾಲಯ ಮಾಹಿತಿ. ರಷ್ಯಾ ಉಕ್ರೇನ್ ಪರಸ್ಪರ ದಾಳಿ, ನಾಗರಿಕರ ಸಾವು, ಉಕ್ರೇನ್ಗೆ ಕ್ಷಿಪಣಿ ಪೂರೈಸಲು ಅಮೆರಿಕ ಸಮ್ಮತಿ. ಕೆನಡಿಯನ್ ಓಪನ್ ಟೆನಿಸ್ ಪಂದ್ಯಾವಳಿ ಪುರುಷರ ಡಬಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತದ ಯುಕಿ ಬಾಂಬ್ರಿ ಕಣದಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.

ಹಾಯ್ ಹಲೋ ನಮಸ್ಕಾರ, ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಒಲವಿನ ಆಲಾಪದಲ್ಲಿ ಇವತ್ತು ಪ್ರೀತಿ ಮಾತುಕತೆ ಆರ್ ಜೆ ಅಕ್ಷಯ್ ಜೊತೆ. ಸ್ನೇಹಿತರೆ, ಜಗತ್ತಿನ ಯಾವುದೇ ಮೂಲೆಗೆ ನಾವು ಹೋದ್ರೂ ಕೂಡ, ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಕೂಡ, ರಾತ್ರಿ ಕಣ್ಣು ಮುಚ್ಚಿದಾಗ ನೆನಪಾಗೋದು ನಮ್ಮ ಹುಟ್ಟೂರು ಮಾತ್ರ. ಆ ಮಣ್ಣಿನ ವಾಸನೆ, ಆ ಹಳ್ಳಿಯ ಹಸಿರು, ಗೆಳೆಯರ ಹರಟೆ, ಅಬ್ಬಬ್ಬಬ್ಬಾ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ, ನಮ್ಮ ಒಲವಿನ ಆಲಾಪದಲ್ಲಿ ಹುಟ್ಟೂರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ. ಎಸ್, ನಿಮಗೂ ಕೂಡ ಈ ಹಳೆ ನೆನಪುಗಳು ಈಗಾಗಲೇ ಬರೋಕೆ ಪ್ರಾರಂಭ ಆಗಿರುತ್ತೆ. ಇವತ್ತಿನ ಈ ಒಂದು ಗಂಟೆಯಲ್ಲಿ ನಾನು ನಿಮ್ಮನ್ನ ನಿಮ್ಮ ಹುಟ್ಟೂರಿಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಸ್ನೇಹಿತರೆ, ಪ್ರಕೃತಿ ಸೌಂದರ್ಯ ಅಂತ ಹೇಳಿದ್ರೆ ಅದು ಕೇವಲ ಹಳ್ಳಿಗಳಲ್ಲಿ ಮಾತ್ರ ಕಾಣೋಕ್ ಸಿಗುತ್ತೆ. ಸಿಟಿಯ ಈ ಧೂಳು, ಟ್ರಾಫಿಕ್ ಮಧ್ಯೆ ಕಳೆದು ಹೋಗಿರೋ ನಮ್ಗೆ ಯಾವಾಗಪ್ಪ ಊರಿಗೆ ಹೋಗ್ತೀವಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಮಾತುಕತೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಎರಡು ಹಾಡುಗಳು ನಿಮ್ಗಾಗಿ ಮುಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋ.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ನಾನು ಮಾತಾಡ್ತಾ ಇದ್ದೆ ಬಾಲ್ಯದ ನೆನಪುಗಳ ಬಗ್ಗೆ, ಹುಟ್ಟೂರಿನ ಬಗ್ಗೆ. ಹುಟ್ಟೂರು ಅಂದ ತಕ್ಷಣ ನಿಮಗೆ ಹಳೆ ಬಾಲ್ಯದ ನೆನಪು ನೆನಪಾಗಿರುತ್ತೆ, ಒಂದು ಸಣ್ಣದಾಗಿ ನಗು ಮೂಡಿರುತ್ತೆ, ಎಲ್ಲ ಹಳೆ ನೆನಪುಗಳು ತಾನಾಗೆ ಒಂದರ ಮೇಲೆ ಒಂದು ಅಂತ ಬರ್ತಾ ಇರುತ್ತೆ. ಇನ್ನು ಬಾಲ್ಯ ಅಂದ ತಕ್ಷಣ ನಮ್ಗೆ ನೆನಪು ಬರೋದು ಸಂತೆ. ಸಂತೆ ಅಂದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ? ಹಳ್ಳಿಯಲ್ಲಿ ಸಂತೆ ಅಂದ್ರೆ ಸಿಕ್ಕಾಪಡೆ ಫೇಮಸ್. ವಾರಕ್ಕೆ ಒಂದ್ಸಲ ಬರ್ತಾ ಇದ್ದಂತ ಸಂತೆ ಒಂದ್ ರೀತಿ ನಮ್ಗೆ ಹಬ್ಬ ಅಂತಾನೆ ಹೇಳ್ಬೋದು. ಬಣ್ಣ ಬಣ್ಣದ ಪೀಪಿ ಸಿಗ್ತಾ ಇತ್ತು, ಜಲೇಬಿ ಸಿಗ್ತಾ ಇತ್ತು, ಕಡಲೆಪುರಿ ಸಿಗ್ತಾ ಇತ್ತು. ಸಂತೆ ಹೋಗಿ ಮನೆ ದಿನಸಿ ಎಲ್ಲ ತಗೊಂಡ ಮೇಲೆ ಅಮ್ಮ ಮಿಠಾಯಿ ಕೊಡಿಸ್ತಾರೆ ಅಂತ ಹೇಳಿ ಕಾಯ್ಕೊಂಡು ಕೂತ್ಕೊಳ್ತಾ ಇದ್ವಿ. ಇವತ್ತಿನ ಎ ಸಿ ಮಾಲಲ್ಲಿ ನೀವು ಎಷ್ಟೇ ತಿರುಗಾಡಿದ್ರು ಕೂಡ ಆ ಹಳೆ ಸಂತೆ ನೆನಪು ಮತ್ತೆ ಸಿಗಲ್ಲ, ಆ ಎಂಜಾಯ್ಮೆಂಟ್ ಅಂತೂ ಖಂಡಿತವಾಗ್ಲೂ ಸಿಗಲ್ಲ. ಏನಂತೀರಾ?

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ನಿಮ್ಮ ಊರಿಗೆ ಹೋಗಿದ್ವಿ, ಹೌದು, ಹುಟ್ಟೂರಿನ ಬಗ್ಗೆ ಮಾತಾಡ್ತಾ ಇದ್ವಿ, ಹುಟ್ಟೂರಿನ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ವಿ. ಯಾರಿಗಿರಲ್ಲ ಹೇಳಿ ಹುಟ್ಟೂರು ಅಂದ್ರೆ ಪ್ರೀತಿ. ಬೆಂಗಳೂರಲ್ಲೂ ಅಥವಾ ಇನ್ನೊಂದು ಯಾವುದೋ ಊರಲ್ಲಿ ಕಷ್ಟಪಟ್ಟು ಕೆಲಸಕ್ಕಿದ್ದು ರಜೆ ಸಿಕ್ತು ಅಂತ ಹೇಳಿದ್ರೆ ಬೇಗ ಬೇಗ ಬಸ್ಸು ಟ್ರೈನು ಬುಕ್ ಮಾಡಿಕೊಂಡು ಊರ್ ಕಡೆಗೆ ಓಡ್ ಹೋಗ್ಬಿಡ್ತೀವಿ. ಯಾಕೆ ಅಂದ್ರೆ ಅಷ್ಟು ಸೆಳೆತಾ ಇರುತ್ತೆ ಹುಟ್ಟೂರು ಅಂತ ಹೇಳಿದ್ರೆ. ಇನ್ನು ಹಳ್ಳಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬರು ಮನೆ ಗೊತ್ತಿರುತ್ತೆ. ಸೊ ಎಲ್ರಿಗೂ ಎಲ್ರು ಪರಿಚಯ ಇರ್ತಾರೆ, ಎಲ್ರ ಬಗ್ಗೆನೂ ಕೂಡ ಗೊತ್ತಿರುತ್ತೆ. ನೀವೇನಾದ್ರೂ ಯಾವ್ದಾದ್ರು ಒಂದು ಹಳ್ಳಿಗೆ ಹೋದ್ರೆ ಫಸ್ಟ್ ಕೇಳ್ತಾರೆ, ಯಾರಪ್ಪ ನೀನು, ಯಾರ ಮನೆಗೆ ಬಂದೆ ಅಂತ ವಿಚಾರಿಸ್ತಾರೆ. ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರೂ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರೇ ಕರ್ಕೊಂಡು ಹೋಗಿ ಬಿಟ್ಬಿಡ್ತಾರೆ. ಆದ್ರೆ ಸಿಟಿ ಹಾಗಿಲ್ಲ ಕಣ್ರಿ, ನಿಮ್ ಮನೆ ಪಕ್ಕದಲ್ಲಿರೋರಿಗೆ ಗೊತ್ತಿರಲ್ಲ, ಎಷ್ಟೋ ಸಲ ಅಪಾರ್ಟ್ಮೆಂಟ್ ಅಲ್ಲಿ ಪಕ್ಕದಲ್ಲಿರುವಂತಹ ಫ್ಲಾಟ್ ಅಲ್ಲಿರೋರೆ ಯಾರು ಅನ್ನೋದು ಗೊತ್ತಿರೋದಿಲ್ಲ. ಅದು ಸಿಟಿ ಜೀವನ, ಆದ್ರೆ ಹಳ್ಳಿ ಜೀವನ ಆಗಿರೋದಿಲ್ಲ. ಎಲ್ರಿಗೂ ಕೂಡ ನೀವು ಗೊತ್ತಿರುತ್ತೆ, ನೀವು ಎಲ್ಲಿ ಕೆಲಸ ಮಾಡ್ತೀರಾ ಗೊತ್ತಿರುತ್ತೆ, ನಿಮ್ಮ ಇಡೀ ಫ್ಯಾಮಿಲಿ ಇಡೀ ಹಳ್ಳಿಗೆ ಗೊತ್ತಿರುತ್ತೆ. ಇನ್ನು ಆ ಹಳೆ ಗೆಳೆಯರ ಜೊತೆ ಸೈಕಲ್ ಸವಾರಿ ಕೆರೆಯಲ್ಲಿ ಈಜಾಡಿದ್ದು ನೆನಪಾದ್ರೆ ಈ ಕೆಲಸನೆಲ್ಲ ಇಲ್ಲಿಗೆ ಬಿಟ್ಬಿಟ್ಟು ಓಡ್ ಊರಿಗೆ ಹೋಗ್ಬಿಡೋಣ ಅನ್ಸುತ್ತೆ ಅಲ್ವಾ. ಸದ್ಯಕ್ಕೆ ನಾವು ಕೂಡ ಒಂದ್ ಸಣ್ಣದಾಗಿ ಬ್ರೇಕ್ ತಗೋಣ, ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಎರಡು ಹಾಡುಗಳು. ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್. ಇದು ನಿಮ್ಮ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಅಂದ್ರೆ ಹುಟ್ಟೂರಲ್ಲಿ ಅಥವಾ ಹಳ್ಳಿಯಲ್ಲಿ ಹೆಂಗಪ್ಪ ಹಬ್ಬನ ಆಚರಿಸ್ತಾರೆ, ಅಥವಾ ಸಿಟಿಲಿ ಹೆಂಗ ಹಬ್ಬ ಆಚರಿಸ್ತಾರೆ ಅನ್ನೋದು ನೀವು ಆಲ್ರೆಡಿ ನೋಡಿರ್ತೀರಾ. ಇನ್ನು ಯುಗಾದಿ ಇರ್ಲಿ, ಸಂಕ್ರಾಂತಿ ಇರ್ಲಿ, ಅಥವಾ ದೇವಸ್ಥಾನ ಜಾತ್ರೆನೇ ಇರ್ಲಿ, ಊರಲ್ಲಿ ಹಬ್ಬ ಅಂದ್ರೆ ಊರಿಗೂರೇ ಒಂದು ದೊಡ್ಡ ಮನೆ ತರ ಆಗ್ಬಿಡುತ್ತೆ. ಎಲ್ಲರೂ ಕೂಡ ಒಂಥರ ಫ್ಯಾಮಿಲಿ ತರ ಆಚರಣೆ ಮಾಡ್ತಾರೆ. ಊರಿಂದ ಊರಿಗೆ ಬರೋ ನೆಂಟರಿಗೋಸ್ಕರ ಕಾಯೋ ಸಂಭ್ರಮ ಇದೆಯಲ್ಲ, ಅದು ಕೋಟಿ ಕೊಟ್ಟರು ಸಿಗಲ್ಲ ಕಣ್ರಿ. ಇನ್ನು ಜಾತ್ರೆ ತೇರಿಳಿಬೇಕಾದ್ರೆ ಎಲ್ಲರೂ ಒಂದಾಗಿ ಕೂಗುವಂತಹ ಜಯಘೋಷ ಇದೆಯಲ್ಲ, ಆ ಕಲ್ಚರ್ನ ನಾವೆಲ್ಲೂ ಕೂಡ ನೋಡೋಕೆ ಸಿಗೋದೇ ಇಲ್ಲ.

ಇನ್ನು ಅಮ್ಮ ಮಣ್ಣಿನ ಒಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಮಾಡುವಂತಹ ಆ ಅಡುಗೆ ಇದೆಯಲ್ಲ, ಇವತ್ತು ನೀವು ಎಷ್ಟೇ ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು ಕೂಡ, ಯಾವ ಫೈವ್ ಸ್ಟಾರ್ ಹೋಟೆಲಲ್ಲಿ ಹೋದ್ರು ಕೂಡ, ಯಾವ ಮಾಸ್ಟರ್ ಚೆಫ್ ಮಾಡಿದ್ರು ಕೂಡ ಆ ಟೇಸ್ಟ್ ಅಂತೂ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಒಂದೊಂದು ಕಡೆಯಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಜೋಳದ ರೊಟ್ಟಿ ಟೇಸ್ಟ್ ಸಿಕ್ಕಿದ್ರೆ, ಕರಾವಳಿಗೆ ಹೋದ್ರೆ ಮೀನು ಊಟ ಸಿಗುತ್ತೆ, ಇನ್ನು ದಾವಣಗೆರೆ ಬೆಣ್ಣೆ ದೋಸೆ, ಹೀಗೆ ಪ್ರತಿಯೊಂದು ಊರಿಗೂ ಅದರದ್ದೇ ಆದಂತಹ ಊಟ ಸ್ಪೆಷಾಲಿಟಿ ಇರುತ್ತೆ. ಎಸ್, ನಿಮ್ಮೂರಿಗೂ ನಿಮ್ಮ ಊಟ ಸ್ಪೆಷಾಲಿಟಿ ಇರುತ್ತೆ. ನೀವು ನೆನ್ಪು ಮಾಡ್ಕೊಂತಿದ್ದೀರಾ ಅಂತ ಭಾವಿಸ್ತೀನಿ, ನೆನ್ಪು ಮಾಡ್ಕೊಂತಾನೆ ಇರಿ. ಅಷ್ಟು ಹೋದಂಗ ಒಂದು ಹಾಡನ್ನ ಕೇಳೋಣ. ಸದ್ಯಕ್ಕೆ ನಿಮಗೋಸ್ಕರ ಮೂಡಿ ಬರ್ತಾ ಇದೆ ಎರಡು ಹಾಡುಗಳು, ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ದೀವಿ ನಮ್ಮ ಹಳ್ಳಿಯ ಪ್ರೀತಿ ಬಗ್ಗೆ, ಅಥವಾ ನೇಟಿವ್ ಪ್ರೀತಿ ಬಗ್ಗೆ, ನಮ್ಮ ಊರಿನ ಪ್ರೀತಿ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಿದ್ದೀವಿ. ಎಷ್ಟೋ ಸಲ ನಾವು ನಮ್ಮ ಬದುಕಿನ ಹುಡುಕಾಟದಲ್ಲಿ ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ ಊರನ್ನ ಬಿಟ್ಟು ನಗರಗಳಿಗೆ ಬಂದು ಅಥವಾ ಇನ್ನೊಂದು ಯಾವುದೋ ದೇಶಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತೀವಿ. ಆರಂಭದಲ್ಲಿ ಏನೋ ಹೊಸ ಜಗತ್ತು, ಹೊಸ ಊರು ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಒಂದು ಸಿಟಿಗೆ ಬಂದಿರ್ತೀವಿ, ಹೊಸ ಲೈಫ್ನ ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀವಿ. ಇಲ್ಲಿನ ಬಸ್ಗಳು ಆಗಿರ್ಬೋದು, ಇಲ್ಲಿನ ಕಲ್ಚರ್ ಆಗಿರ್ಬೋದು, ಇಲ್ಲಿನ ಜನ ಆಗಿರ್ಬೋದು, ಇನಿಷಿಯಲಿ ಸಿಕ್ಕಾಪಟ್ಟೆ ಖುಷಿ ಅನಿಸ್ಬಿಡುತ್ತೆ. ಯಾವುದೋ ಒಂದು ಹೊಸ ಲೋಕಕ್ಕೆ ಬಂದಿದ್ದೀವಿ ಅನಿಸುತ್ತೆ. ಆದರೆ ಹೋಗ್ತಾ ಹೋಗ್ತಾ ನಾವು ಏನೇನೋ ಮಿಸ್ ಮಾಡ್ಕೋತಾ ಇದ್ದೀವಿ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಕೊನೆ ಕೊನೆಗೆ ಹೆಂಗ ಅನ್ಸ್ಬಿಡುತ್ತಪ್ಪ ಅಂತ ಹೇಳಿದ್ರೆ, ವೀಕೆಂಡ್ ಬಂದ್ರೆ ಸಾಕು, ಹೆಂಗಾದ್ರೆ ಇಲ್ಲಿಂದ ಓಡ್ಬಿಡೋಣ ಊರ್ ಕಡೆಗೆ ಅನ್ಸ್ಬಿಡುತ್ತೆ. ಬೆಳಗ್ಗೆ ಇದ್ರೆ ಟ್ರಾಫಿಕ್ಕು, ಸಂಜೆ ಆದ್ರೆ ಟ್ರಾಫಿಕ್ಕು, ಮಧ್ಯಾಹ್ನೂ ಟ್ರಾಫಿಕ್ಕು. ಈ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೊಂಡು ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಕೆಲಸ ಮಾಡಿಕೊಂಡು ಜೀವನ ಕಳಿತಿರುವಂತಹ ನಾವು ಒಂದ್ ರೀತಿ ಮಷಿನ್ಸ್ ತರ ಆಗಿದ್ವಿ. ಆದ್ರೆ ಒಂದು ಕಾಲ ಇತ್ತು, ನಾವು ಊರಲ್ಲಿದ್ವಿ, ಬೆಳಗ್ಗೆ ಎದ್ದು ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು ಸ್ಕೂಲ್ ಹೋಗಿ ಹಾಗೆ ಮಾತಾಡ್ಕೊಂಡು ಹರಟೆ ಹೊಡಿತಾ ಇದ್ದಂತಹ ಕಾಲಗಳೇ ಗೋಲ್ಡನ್ ಟೈಮ್ ಅಂತ ಹೇಳ್ಬೋದಲ್ವಾ. ಎನಿವೇಸ್, ಹಳೆ ಟೈಮ್ ಅಂತೂ ಸಿಗಲ್ಲ, ಆದ್ರೆ ಹಳೆ ನೆನಪನ್ನ ಮೆಲುಕಂತೂ ಹಾಕಬಹುದು. ನಾವು ನಿಮ್ ಜೊತೆ ಮೆಲುಕು ಹಾಕ್ತೀವಿ, ನೀವು ನಮ್ ಜೊತೆ ನೆನಪುಗಳನ್ನ ಮೆಲುಕು ಹಾಕಿ ಒಲವಿನ ಆಲಾಪದಲ್ಲಿ ಕೇಳ್ತಾನೇ ಇರಿ. ಇದು ನಿಮ್ಮ ದಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ವೆಲ್ಕಮ್ ಬ್ಯಾಕ್ ಟು ಒಲವಿನ ಆಲಾಪ. ಒಲವಿನ ಆಲಾಪದಲ್ಲಿ ನಾವು ಮತ್ತೆ ಹಳೆ ನೆನಪುಗಳ ಕಡೆ ಸಾಕ್ತಾ ಇದೀವಿ. ಇನ್ನು ಹಳ್ಳಿ ವಾತಾವರಣ ಅಥವಾ ಊರಿನ ವಾತಾವರಣದಲ್ಲಿ ಒಂದು ಟೀ ಅಂಗಡಿ ಇರುತ್ತೆ ರೀ. ನಿಮ್ಮೆಲ್ಲರ ಊರಲ್ಲೂ ಕೂಡ ಒಂದು ಟೀ ಅಂಗಡಿ ಇರುತ್ತೆ, ನೀವು ನೋಡಿರ್ತೀರಾ. ಯಾವುದೋ ಕಾಸ್ಟ್ಲಿ ಬ್ರ್ಯಾಂಡ್ ಟೀ ಕಾಫಿ ಕುಡಿದ್ರು ಕೂಡ ಸಿಗದೇ ಇರುವಂತ ಮಜಾ ಒಂದು ಪುಟ್ಟ ಗೂಡಂಗಡಿಲಿ ಸಿಗುತ್ತೆ. ಏನು ಹಾಕದೆ ಅಥವಾ ಏನು ಆಂಬಿಯನ್ಸ್ ಇಲ್ಲದೆ ಇದ್ರು ಕೂಡ ಅಲ್ಲಿರುವಂತಹ ಪ್ರೀತಿ ಇದೆಯಲ್ಲ, ಅದ ಎಲ್ಲೂ ಕೂಡ ಸಿಗೋಕ್ ಸಾಧ್ಯನೇ ಇಲ್ಲ. ಟೀ ಅಂಗಡಿ ಬರೀ ಟೀ ಅಂಗಡಿನ ಖಂಡಿತ ಅಲ್ಲ, ರಾಜ್ಯ ದೇಶ ವಿದೇಶ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡುವಂತ ಒಂದು ಮಾಹಿತಿ ಕಟ್ಟೆ ಆಗಿರುತ್ತೆ. ನಿಮ್ಗೆ ಯಾವ ಇನ್ಫಾರ್ಮೇಶನ್ ಬೇಕು ಹಳ್ಳಿ ಕಟ್ಟೆಯಲ್ಲಿ ಖಂಡಿತವಾಗಿ ಎಲ್ಲದೂ ಕೂಡ ಸಿಗ್ತಾ ಇರುತ್ತೆ. ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಹಳ್ಳಿ ಅಂಗಡಿಗಳು, ಹಳ್ಳಿ ಕಟ್ಟೆಗಳು. ಮಾತಾಡ್ತಾ ಮಾತಾಡ್ತಾ ಸಮಯ ಹೋಗಿದೆ ಗೊತ್ತಾಗಿಲ್ಲ. ಹಳೆ ಕಾಲಕ್ಕಂತೂ ನಾವು ವಾಪಸ್ ಹೋಗಕ್ಕಾಗಲ್ಲ, ಆದ್ರೆ ನೆನಪುಗಳನ್ನ ಮತ್ತೆ ಮತ್ತೆ ನೆನಪು ಮಾಡಿಕೊಳ್ತಾ ಇರ್ಬೋದು, ಮರುಕಳಿಸ್ತಾ ಇರ್ಬೋದು, ಹಾಗೆ ಊರ್ ಕಡೆ ಹೋಗಿ ಒಂದ್ಸಲ ಬರ್ತಾ ಇರ್ಬೋದು, ಆ ವಾತಾವರಣನ ಮತ್ತೆ ನಾವು ಸವಿತಾ ಇರಬಹುದು. ಏನಂತೀರಾ? ಎಸ್, ನಿಮಗೆ ಹೇಗನ್ನಿಸ್ತು ಇವತ್ತಿನ ಒಲವಿನ ಆಲಾಪ? ಒಲವಿನ ಆಲಾಪದಲ್ಲಿ ನಾವು ಇವತ್ತು ಮಾತಾಡ್ತೀವಿ ಊರಿನ ಪ್ರೀತಿ ಬಗ್ಗೆ, ಹುಟ್ಟೂರಿನ ಪ್ರೀತಿ ಬಗ್ಗೆ. ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಒಲವಿನ ಆಲಾಪದಲ್ಲಿ ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದೆ ನಾನು, ನಿಮ್ಮ ರೇಡಿಯೋ ಗಳಿಯ ಆರ್ಜೆ ಅಕ್ಷಯ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM Rainbow 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಒಂದಷ್ಟು ವಿಚಾರವನ್ನ ತಿಳ್ಕೊಳ್ತಾ, ಒಂದಷ್ಟು ಮಾತುಗಳನ್ನ ಮಾತಾಡ್ತಾ ಹಾಡುಗಳ ಲೋಕದಲ್ಲಿ ಪ್ರಯಾಣ ಮಾಡೋಣ. ಈ ಹೊತ್ತಲ್ಲಿ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಹೊತ್ತಲ್ಲಿ. ಇವತ್ತು ವಿಶೇಷವಾದ ದಿನವೊಂದನ್ನು ಆಚರಣೆ ಮಾಡಲಾಗುತ್ತೆ. ಆಗಸ್ಟ್ 9 ತಾರೀಕಿನಂದು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮೂಲ ನಿವಾಸಿಗಳ ಜನರ ದಿನವನ್ನಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ.

ಏನಿ ದಿನದ ವಿಶೇಷತೆ? ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದೆಯಾ ಹಂಚ್ಕೊಳ್ಳಿ. ಮತ್ತೆ 9484809013 9480901013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ನಿಮಗಾಗಿ
1: ನಿಮ್ಮೊಡನೆ ಇಟ್ಟ ಹೆಜ್ಜೆಗಳಿಗೀಗ
0: 90.
2: ಹೆಜ್ಜೆಗೊಂದು ಹೆಜ್ಜೆ ಜೋಡಿಗೂಡಿ ಸಾಗೋ ಸಂಜೆ ಮಧುರ ಸುಮಧುರ.
0: ಸ್ಮೃತಿ ಪಟಲದಿ ಅಚ್ಚಾದ ಹಾಡುಗಳು.

0: ಸಂತಸ ಮೂಡಿಸಿದ ಪ್ರತಿ ಕ್ಷಣಗಳು.
1: ಸಂತೋಷ ಸಂಗೀತ
2: ಒಲವ ಓಲೆಗಳಿಂದ ಮೆಸೇಜ್ ಮೇಲ್ಗಳವರೆಗೂ ಕ್ರಮಿಸಿರುವ
0: ಈ ಇನ್ಫೋಟೈನ್ಮೆಂಟ್ ಪಯಣಕ್ಕೆ ಬಲ ನಿಮ್ಮ ಪ್ರೋತ್ಸಾಹದ ಕೈತುತ್ತು.
3: ಹೃದಯವೇ ನಿನ್ನ ಹೆಸರಿಗೆ ಬರದೆ ನನ್ನ
2: ಮಾಹಿತಿ ಮನರಂಜನೆಯ ಸಂಗಮ ನಿಮ್ಮ ಆಕಾಶವಾಣಿ.

9:29 ಇದು ಸುಕೂನ್ ಕೇಫಲ್ ಕಾರ್ಯಕ್ರಮ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ಕೇಳ್ತಾ ಇದ್ದೀರಾ. ಇವತ್ತು ನಾವು ನಿಮಗೆ ಕೊಡ್ತಾ ಇರುವಂತಹ ಮಾಹಿತಿ ಮೂಲ ನಿವಾಸಿ ಜನರ ದಿನದ ಬಗ್ಗೆ. ಜಗತ್ತಿನಾದ್ಯಂತ ಇವತ್ತಿಗೂ ಕೂಡ ಸರಿಸುಮಾರು 200 ಅಧಿಕ ಮೂಲ ನಿವಾಸಿಗಳ ಗುಂಪು, ನಾಗರಿಕ ಜಗತ್ತು ಅಂತ ನಾವೇನು ಕರ್ಕೋತೀವಿ, ಇದಕ್ಕಿಂತ ದೂರವಾಗಿ ತಮ್ಮದೇ ಆದಂತಹ ಒಂದು ಸುಂದರವಾದ ಜೀವನವನ್ನು ಕಟ್ಕೊಳ್ತಾ ಇದೆ, ನಿಸರ್ಗದ ಜೊತೆಯಲ್ಲಿ ಬದುಕ್ತಾ ಇದೆ. ಅವರಿಗೆ ಸಿಗಬೇಕಾದಂತಹ ಕೆಲವೊಂದು ಅತ್ಯಗತ್ಯ ಮೂಲಭೂತ ಸೌಕರ್ಯಗಳು ಕೂಡ ಈ ಕಾರಣದಿಂದನೇ ದೂರವಾಗುತ್ತೆ ಅನ್ನೋದು ಅನೇಕರ ಅಭಿಪ್ರಾಯ. ಭಾರತ, ಬೊಲಿವಿಯಾ, ಬ್ರೆಜಿಲ್, ಕೊಲಂಬಿಯಾ ಅನೇಕ ದೇಶಗಳಲ್ಲಿ ಮೂಲ ನಿವಾಸಿಗಳು ಪ್ರಕೃತಿಯನ್ನೇ ಅವಲಂಬಿಸಿ ತಮ್ಮ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಪರಿಸರದಲ್ಲಿ ಹೆಚ್ಚು ಕಡಿಮೆ ಆಯಿತು, ಅಸಮತೋಲನ ಉಂಟಾಯಿತು, ಅಂತಹ ಸಮಯದಲ್ಲಿ ಈ ಮೂಲ ನಿವಾಸಿಗಳ ಬದುಕು ಬಹಳ ಬಹಳ ಬಹಳ ವ್ಯತ್ಯಾಸವನ್ನು ಕಂಡುಬಿಡುತ್ತೆ. ಹಾಗಾಗಿ ಅವರ ಹಕ್ಕುಗಳನ್ನು ಕೂಡ ರಕ್ಷಣೆ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ಯಾವ ರೀತಿಯಲ್ಲಿ ಪ್ರತಿಯೊಬ್ಬ ನಾಗರಿಕ ಕೈಗೊಳ್ಳಬಹುದು ಅಂದರೆ, ಅಫ್ಕೋರ್ಸ್ ಪರಿಸರವನ್ನು ಸಂರಕ್ಷಿಸೋದ್ರ ಮೂಲಕ.

ಆ ಒಂದು ರಕ್ಷಣೆಯ ಜವಾಬ್ದಾರಿಯನ್ನು ನೆನಪಿಸ್ತಾ ಪರಿಸರವನ್ನು ನಾವು ಕಾಪಾಡಬೇಕು ಅನ್ನುವಂತಹ ಜಾಗೃತಿಯನ್ನು ಎಲ್ಲರಲ್ಲೂ ಮೂಡಿಸೋದಕ್ಕೋಸ್ಕರನೇ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದುವೇ ಅಂತಾರಾಷ್ಟ್ರೀಯ ಮೂಲ ನಿವಾಸಿ ಜನರ ದಿನ. ಪ್ರತಿ ವರ್ಷ ಆಗಸ್ಟ್ 9ನೇ ತಾರೀಕು ಅಂದರೆ ಈ ದಿನದಂದು ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಖಂಡಿತವಾಗ್ಲೂ ನಮ್ಮೆಲ್ಲರ ಕರ್ತವ್ಯವನ್ನು ನಾವು ಕೂಡ ಅರಿತುಕೊಳ್ಳೋಣ, ನಿಜವಾದ ನಾಗರಿಕರಾಗಿ ಬಾಳೋಣ. ಏನಂತೀರಾ? ತುಂಬ ಚಂದದ ಗೀತೆಗಳೆರಡು ಮುಡಿ ಬಂದದ್ದಾಗಿತ್ತು. ಈಗಷ್ಟೇ ಕೇಳಿದ್ವಿ ದೂರ್ ಗಗನ್ ಕಿ ಚಾಹೂಮೆ ಚಿತ್ರದಿಂದ ಗೀತೆ, ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ, ಶೈಲೇಂದ್ರ ಅವರ ಸಾಹಿತ್ಯತ್ತು, ಕಿಶೋರ್ ಕುಮಾರ್ ಅವರು ಸಂಗೀತ ನೀಡಿದರು. ಇನ್ನು ಮುಂದೆ ಜೊತೆ ಆಗುತ್ತೆ ಅವಾರ ಬಾದಲ್ ಚಿತ್ರದ ಗೀತೆ, ಕಮಲ್ ಬರೋತ್ ಮತ್ತು ಆಶಾ ಬೋನ್ಸ್ಲೆ ಅವರ ಧ್ವನಿಯಲ್ಲಿದೆ, ಜಾವೇದ್ ಆನ್ವರ್ ಅವರ ಸಾಹಿತ್ಯ, ಉಷಾ ಖನ್ನಾ ಅವರ ಸಂಗೀತ ನಿರ್ದೇಶನ ಇರೋ ಗೀತೆ. ಇನ್ನು ಮುಂದೆ ನೀವು ಕೇಳುವ ಎರಡು ಗೀತೆಗಳು ಆಪ್ನೆ ಹುಯೆ ಪರಾಯೆ ಚಿತ್ರದಿಂದ, ದುಪ್ಪಟ್ಟೆ ಕಿ ಮುಖೇಶ್ ಅವರ ಧ್ವನಿಯಲ್ಲಿದೆ, ಹಸರತ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆ ನಂತರ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಕೇಳೋಣ ಮಹಾರಾಣಿ ಪದ್ಮಿನಿ ಚಿತ್ರದ ಮೊಹಬ್ಬತ್ ಕಿ ಸರ್ಕಾರ್ ಗೀತೆಯನ್ನು. ಡಿ ಕೆ ಮಧೋಕ್ ಅವರ ಸಾಹಿತ್ಯ, ಸರ್ದಾರ್ ಮಲ್ಲಿಕ್ ಅವರ ಸಂಗೀತ ನಿರ್ದೇಶನ ಇದೆ. ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಂದೇಶ ಕಳಿಸ್ಕೊಡ್ಬೇಕಾ? 9480901013 9480901013 ಇದು ನಮ್ಮ ವಾಟ್ಸಾಪ್ ಸಂಖ್ಯೆ. ಈ ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಮಾತನ್ನು ಬೇಗ ಬೇಗ ನಮಗೂ ಕೂಡ ತಿಳಿಸಿ. ಕೇಳ್ತಾ ಇರಿ ಸುಕುನ್ ಕೇಪಲ್.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

9:40 ಜೊತೆಯಾಗಿರೋ ಕಾರ್ಯಕ್ರಮ ಕನ್ನಡ ಕಾಮನವೆಲು 101.3 ಸುಕೂನ್ ಕೆ ಪಲ್. ಇವತ್ತು ಮತ್ತೊಂದು ವಿಶೇಷ ದಿನವನ್ನ ಆಚರಣೆ ಮಾಡಲಾಗುತ್ತೆ. ಜಗತ್ತು ಕಂಡಂತಹ ಅತ್ಯಂತ ನೋವಿನ ಘಟನೆಗಳಲ್ಲಿ ಹಿರೋಶಿಮಾ ಮತ್ತು ನಾಗಾಸಾಕಿಯ ಘಟನೆಗಳು ಎಂದೆಂದಿಗೂ ಕೂಡ ಮಾನವ ನಾಗರಿಕ ಜಗತ್ತು ನೆನಪಿನಲ್ಲಿಟ್ಕೋಬೇಕಾದಂತಹ ಒಂದು ಕರಾಳ ಪುಟ. ಈ ದಿನವನ್ನು ಬಹಳ ವಿಷಾದನೀಯವಾಗಿ ಆಚರಿಸೋ ದಿನ ಇವತ್ತು ನಾಗಾಸಾಕಿ ದಿನ ಅಂತಲೇ ಪ್ರಖ್ಯಾತಿಯನ್ನು ಪಡೆದಿದೆ. ಈ ದಿನದ ಬಗ್ಗೆ ನಿಮ್ಮಲ್ಲಿ ಮಾಹಿತಿ ಇದ್ದರೆ ಖಂಡಿತ ಹಂಚಿಕೊಳ್ಳಿ. 9408090013 ನಮ್ಮ ವಾಟ್ಸಪ್ ಸಂಖ್ಯೆ. ಜೊತೆಯಾಗಿರಿ, ಕಾರ್ಯಕ್ರಮ ಕೇಳ್ತಾನೇ ಇರಿ. ನಿಮ್ಮ FM ರೈನ್ಬೋ 101.3 MHz.

ಕನ್ನಡ ಕಾಮನಬಿಲು ಕೇಳ್ತಾ ಇರೋದು ನೀವು ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಈ ಹೊತ್ತಲ್ಲಿ ಚಂದದ ಗೀತೆಗಳು ನಿಮಗೋಸ್ಕರ ಮುಡಿ ಬಂದು ತಲುಪ್ತಾ ಇದೆ. ಇವತ್ತು ನಾಗಾಸಾಕಿ ದಿನ ಅಂತ ಹೇಳಿದೆ. ಜಪಾನಿನ ಹಿರೋಶಿಮಾ ಮೇಲೆ ಅಮೆರಿಕ ಜಗತ್ತಿನ ಮೊದಲ ಪರಮಾಣು ಬಾಂಬ್ ದಾಳಿಯನ್ನು ನಡೆಸಿತು. ಅದಾಗಿ 3 ದಿನಗಳ ನಂತರ ಅಂದರೆ ಆಗಸ್ಟ್ 9 ತಾರೀಕಂದು ನಾಗಾಸಾಕಿ ನಗರದ ಮೇಲೆ 2ನೇ ಪರಮಾಣು ಬಾಂಬ್ ದಾಳಿ ನಡೆಯಿತು. ಸುಮಾರು 1,00,000 ಜನರನ್ನ ಈ ಬಾಂಬ್ ಬಲಿ ಪಡೆದಿತ್ತು ಆಗಿನ ಕಾಲದಲ್ಲೇ. ಹಾಗಾಗಿ ನಾವೆಲ್ಲರೂ ಈ ಒಂದು ದಿನವನ್ನ ನಾಗಾಸಾಕಿ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಮತ್ತು ಈ ದಿನದಂದು ಕಳೆದಂತಹ ಹಲವಾರು ಜೀವಗಳಿಗೆ ನೆನಪಿನ ಮಾಲೆಯ ಸ್ಮರಣಾರ್ಥವನ್ನು ಅರ್ಪಿಸ್ತೀವಿ. ಕೇಳ್ತಾರೆ FM ರೇನ್ಬೋ 101.3 ಮೆಗಾಹರ್ಟ್ಸ್. ಇದು ನಿಮ್ಮದೇ ಸುಗುಣ್ ಕಿಪ್ಪಲ್.

ತುಂಬ ಚಂದದ ಗೀತೆಗಳಲ್ವಾ. ಈ ಗೀತೆಯ ಮೊದಲು ಮೊಹಮ್ಮದ್ ರಫಿಯವರ ಧ್ವನಿಯಲ್ಲಿ ಬೇಟಿ ಬೇಟೆ ಚಿತ್ರದ ಗೀತೆ ಕೇಳಿದ್ವಿ. ರಾಧಿಕೆ ತುಮೇ, ಹೌದು ರಾಧಿಕೆ ನಿನ್ನ ಸರಸ, ಈ ಗೀತೆ ನೆನಪಾಗಿರಬೇಕು ನಿಮಗೆ. ಶೈಲೇಂದ್ರ ಅವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದ್ದ ಗೀತೆ ಇದಾಗಿತ್ತು. ಈಗಷ್ಟೇ ಕೇಳಿದ್ದು ಹಕೀಕತ್ ಚಿತ್ರದ ಗೀತೆ, ಮೊಹಮ್ಮದ್ ರಫಿ ಮತ್ತು ಭೂಪೇಂದ್ರ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದ ಗೀತೆ. ಕೈಫಿ ಆಜ್ಮಿ ಅವರ ಸಾಹಿತ್ಯ, ಮದನ್ ಮೋಹನ್ ಅವರ ಸಂಗೀತ ನಿರ್ದೇಶನ ಇದೆ. ನಿಮ್ಮ ಸಂದೇಶಗಳನ್ನು ನಾವು ನೋಡೋಣ. ಈಗ ಬನ್ನಿ, ಬಂದಿದೆ ಸಂದೇಶ. ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ನಿ ಅವರದ್ದು. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಶಾಂತಾಚಾರ ಬಡಗಿರ ಕೊಕ್ಕನೂರಿನಿಂದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿನ ತಲುಪಿಸಿದ್ದೀರಾ, ಥ್ಯಾಂಕ್ ಯು. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ. ನಂತರ ಬಂತು ಸಂದೇಶ ಸುಮಾ ನಿರಂಜನ್ ಬೆನಕನಹಳ್ಳಿ ಹೊನ್ನಾಳಿಯಿಂದ. ನಂತರ ಬಂತು ಹರೀಶ್ ಅವರ ಸಂದೇಶ ಮಲ್ಲೇಶ್ವರಂನಿಂದ. ಎಲ್ಲರ ಸಂದೇಶಕ್ಕೆ ನಾವು ಹೇಳ್ತಾ ಇದ್ದೀವಿ ಪ್ರೀತಿಯಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು ಮತ್ತೆ ಥ್ಯಾಂಕ್ ಯು. ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮ ಈ ಒಂದು ಮಾತುಗಳ ಜೊತೆಯಾಗಿ ಮುಕ್ತಾಯವಾಗ್ತಾ ಇದೆ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹೆಡ್ಸ್. ಯಾಕೆ ಹೇಳಿ? ಯಾಕಂದ್ರೆ ಇದು ಮ್ಯೂಸಿಕಲಿ ಯಾರ್ಸ್. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯಿಂದ ಥ್ಯಾಂಕ್ ಯು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 10 ಗಂಟೆ ಆಗಿದೆ. ಕನಸಿನ ಲೋಕಕ್ಕೆ ಕಾಲಿಡೋ ಹೊತ್ತು. ಮನ ತಣಿಸೋ ಅತ್ಯದ್ಭುತವಾದ ಗೀತೆಗಳು ನಿಮ್ಮನ್ನು ಬಂದು ತಲುಪುತ್ತೆ. ಈ ಹೊತ್ತಲ್ಲಿ ಜೊತೆಯಾಗಿರಿ, ಕೇಳ್ತಾನೇ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್.

10:13 ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಕನ್ನಡ ಕಾಮನಬಿಲ್ಲಿನಲ್ಲಿ ಕನಸಿನ ಲೋಕಕ್ಕೆ ಕರೆದೊಯ್ಯುವ ಗೀತೆಗಳು ನಿಮ್ಮನ್ನ ಬಂದು ತಲುಪ್ತಾ ಇದೆ ಚಂದದ ಗೀತೆಗಳ ಜೊತೆಯಾಗಿ. ಈ ಹೊತ್ತಲ್ಲಿ ಮಾತಾಡೋ ವಿಚಾರಗಳು ಸಾಕಷ್ಟಿದೆ ಕಣ್ರಿ. ಸಾಮಾನ್ಯವಾಗಿ ತುಂಬಾ ಕುಸಿದಂತಹ ಸಮಯದಲ್ಲಿ ಜೀವನದ ಸೌಂದರ್ಯವನ್ನ ಕಣ್ತುಂಬಿಸ್ಕೊಳ್ಳೋದನ್ನ ಮರೆತು ಬಿಡ್ತೀವಿ ನಾವು. ನಮಗ್ ಗೊತ್ತಿರಬೇಕಾದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ, ನೋವು ತಾತ್ಕಾಲಿಕವಾದದ್ದು, ಆದರೆ ಧೈರ್ಯ ಶಾಶ್ವತವಾದದ್ದು. ಎಷ್ಟೋ ಸಾರಿ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಏನಂದರೆ, ಈ ಕ್ಷಣ ಖಂಡಿತ ಶಾಶ್ವತ ಅಲ್ಲ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಅದು ನಗುವಿನ ಕ್ಷಣವೇ ಆಗಿರಲಿ, ದುಃಖದ ಕ್ಷಣವೇ ಆಗಿರಲಿ, ಅಳುನೇ ಇರಲಿ, ಸುಖಾನೇ ಇರಲಿ, ಆದರೆ ಎಲ್ಲರೂ ಆ ಕ್ಷಣದಲ್ಲಿ ಎದುರಾಗುವಂತಹ ನೋವಿಗೆ ನಮ್ಮನ್ನು ನಾವು ಒಳಪಡಿಸ್ಕೊಳ್ತೀವಿ ಹೊರತು, ಸಾಧ್ಯವಾದಷ್ಟು ಮಟ್ಟಿಗೆ ಸ್ಥಿತ ಪ್ರಜ್ಞತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಪ್ರಯತ್ನನೂ ಪಡೋದಿಲ್ಲ. ಆದರೆ ಗೊತ್ತಿರಬೇಕಾದದ್ದು, ಈ ಕ್ಷಣ ಶಾಶ್ವತವಲ್ಲ. ಆದರೆ ಏನು ಶಾಶ್ವತ? ನಮ್ಮೊಳಗೆ ಇರುವ ನಾವು, ಧೈರ್ಯ ರೂಪದ ನಾವು, ಇದು ಮಾತ್ರ ಶಾಶ್ವತ. ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು ಕನಸಿನ ಲೋಕ ಕಾರ್ಯಕ್ರಮ. ಎಫ್ಎಂ ರೇನ್ಬೋದಲ್ಲಿ ಮೂಡಿ ಬರ್ತಾ ಇರೋದು ಕೇವಲ ನಿಮಗಾಗಿ ಮಾತ್ರ.

0: 10:23. ಅದ್ಭುತವಾದ ಗೀತೆಗಳೇ ನಮ್ಮನ್ನ ಬಂದು ತಲುಪ್ತಾ ಇರೋದು ಈ ಹೊತ್ತಲ್ಲಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ. ಹೇಗಪ್ಪ ಉಡುತ್ತೆ ಸಮಯ? ನನಗಂತೂ ಗೊತ್ತಾಗ್ತಿಲ್ಲ, ನಿಮಗೆ? ಸಂದೇಶಗಳನ್ನು ನೋಡೋಣ. ಸಂದೇಶ ಬಂದು ತಲುಪದೆ ಮಂಗಳ ಅವರದ್ದು, ರಾಜಾಜಿ ಮೈಸೂರಿನಿಂದ, ರಾಜಾಜಿ ನಗರದಿಂದ ಸಂದೇಶ ಕಳುಹಿಸಿ ಕೊಟ್ಟಿದ್ದಾರೆ ಶಾಂತಮ್ಮ ಅವರು. ಬಂದಿದೆ ಸಂದೇಶ ಅನುಷಾ ಅವರದ್ದು. ಈ ಸಮಯ ಕಳೆದು ಹೋಗುತ್ತಲ್ವಾ ಅಂದಿದ್ದಾನೆ ಕೃಷ್ಣ. ಅಕ್ಷರಶಃ ಸತ್ಯ ಕಣ್ರಿ ಅಂತ ಮಾತನ್ನು ಇವ್ರು ಹೇಳ್ತಿದ್ರೆ. ನಿರಂಜನ, ಸುಮಾ, ಬೆನಕನಹಳ್ಳಿ, ಹೊನ್ನಾಳಿ ತಾಲೂಕಿನಿಂದ ಸಂದೇಶ ಕಳಿಸಿದ್ದೀರಾ. ಯುವರಾಜ್, ಪೂಜಾ, ವಿಜಯ್, ರಾಯಚೂರಿನಿಂದ ನಿಮ್ಮ ಸಂದೇಶ ಬಂದು ತಲುಪಿದೆ, ಧನ್ಯವಾದ. ಮಣಿಕಲ್, ಕೃಪಾ, ಉಮೇಶ್ ಅವರ ಸಂದೇಶನೂ ಬಂದು ತಲುಪಿದ್ರೆ. ನಿಜಾರಿ, ಯಾವುದೇನೋ ಶಾಶ್ವತವಲ್ಲ ಅಂದವರು ಹರೀಶ್ ಮಲ್ಲೇಶ್ವರಂನಿಂದ. ಪರಿಸ್ಥಿತಿ ಬಂದರೆ ಧೈರ್ಯವಾಗಿ ಎದುರಿಸಿ ಹೋರಾಡಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ ಎ ಹರಿಹರನ್, ವಿಜ್ಞಾನ ನಗರದಿಂದ. ಚಂದದ, ಅತಿ ಚಂದದ ಗೀತೆಗಳು ನಿಮ್ಮನ್ನು ಬಂದು ತಲುಪುತ್ತೆ ಈ ಹೊತ್ತಲ್ಲಿ ಅಂತ ನಾವು ಹೇಳಿದ್ದೀವಿ, ಹೌದಲ್ವಾ? ಹಾಗೆ ಚಂದದ ಗೀತೆಗಳನ್ನೇ ನಿಮಗೋಸ್ಕರ ತಲುಪಿಸ್ತಾ ಇದ್ದೀವಿ. ಕೇಳ್ತಾ ಇರಿ, ಜೊತೆಯಾಗಿರಿ FM ರೇನ್ಬೋ 101.3 ಮೆಗಾಹರ್ಟ್ಸ್. ಯಾಕಂದರೆ ಇದು ಮ್ಯೂಸಿಕಲ್ ಯಾರ್ಸ್.
1: ವಿಶ್ವಶಕ್ತಿ.

ಗಂಟೆ 35 ನಿಮಿಷ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಅತಿಯಾದ ಮನಸ್ಸನ್ನ ತಲುಪುವ ಹಾಡುಗಳೇ ಬಂದು ತಲುಪ್ತಾ ಇದೆ ನಿಮ್ಮನ್ನ, ಕೇವಲ ನಿಮ್ಮನ್ನ. ಹಾಡುಗಳ ಲೋಕದಲ್ಲಿ ಕಳೆದು ಹೋಗುವ ಮುಂಚೆ ಮಾತಾಡೋ ಮಾತು ಇನ್ನೂ ಸಾಕಷ್ಟಿದೆ. ಸಂತೋಷ ಅನ್ನೋದನ್ನ ಎಲ್ಲೆಡೆ ಹುಡುಕ್ತಾ ಇರ್ತೀವಿ. ಎಲ್ಲಿದೆ ಸಂತೋಷ? ಅಲ್ಲಿದ್ಯಾ? ಇಲ್ಲಿದ್ಯಾ? ಮತ್ತೆಲ್ಲಿದೆ? ಸಾಮಾನ್ಯವಾಗಿ ನಮ್ಮೊಳಗೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಲ್ಲಿರುವ ಸಂತೋಷವನ್ನ ನಾವು ಬೇರೆಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ತುಂಬ ಒಳ್ಳೆಯ ಉದಾಹರಣೆ ಅಂದರೆ ಹೂವು ನಗ್ತಿರುತ್ತೆ, ಹೂ ನೋಡಿದಾಗ ಮನಸ್ಸಿಗೆ ಸಂತೋಷ.

ಆಗುತ್ತೆ. ಆದರೆ ಹೂ ನಾನು ಚೆನ್ನಾಗಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ನಗ್ತಿರುತ್ತ, ಅಥವಾ ತಾನು ನಗ್ತಾ ಇರೋದ್ರಿಂದ ನಮಗೆ ಸಂತೋಷ ಆಗುತ್ತ? ತನ್ನ ಸೌಂದರ್ಯವನ್ನು ಯಾರಿಗೂ ತೋರಿಸ್ಬೇಕು ಅಂತ ಹೂ ನಗಲ್ಲ ರೀ, ತನ್ನೊಳಗೆ ಇರುವ ಖುಷಿಯಿಂದ ಹೂ ನಗುತ್ತೆ. ಹಾಗಾಗಿನೇ ಹೂ ನಮ್ಮ ಕಣ್ಣಿಗೆ ಸುಂದರವಾಗಿ ಕಾಣಿಸುತ್ತೆ. ಇಷ್ಟೇ ಸಂತೋಷದ ರಹಸ್ಯ. ನಮ್ಮಲ್ಲೇ ಇದೆ ಸಂತೋಷ, ಆ ಒಂದು ಸಂತೋಷವನ್ನು ನಾವು ಹುಡುಕ್ಬೇಕಷ್ಟೆ. ಏನಂತೀರಾ? ಮಾತುಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗಿ ಸಾಗಿ 9489001003ಕ್ಕೆ ವಾಟ್ಸಪ್ ಮುಖಾಂತರ ಸಂದೇಶ ಕಳಿಸಿ, ನಿಮ್ಮ ಮಾತನ್ನು ನಮಗೆ ತಿಳಿಸಿ. FM ರೇನ್ಬೋ ಇದು ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಜೊತೆಯಾಗಿ ಸಾಗ್ತಾ ಇದ್ದೀವಿ ನಾವು ನೀವು.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿಗೀಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ

ಕನಸಿನ ಲೋಕ ಕಾರ್ಯಕ್ರಮ ಇದು. ಬಂದಿದೆ ಸಂದೇಶ ನಿಮ್ಮ ಕಡೆಯಿಂದ. ಸಂಜಯ್ ಅವರ ಸಂದೇಶ ಬಂದದ್ದು ರಾಜಾಜಿನಗರದಿಂದ. ಅದಾದ ನಂತರ ಬಂತು ಸಂದೇಶ ಶಾಂತಾಚಾರ ಬಡಿಗೇರ ಕುಕ್ಕನೂರಿನಿಂದ. ಚಂದ್ರಶೇಖರ್ ನಾಯಕ್ ಅವರ ಸಂದೇಶ ಜೀವನ್ ಭೀಮಾ ನಗರದಿಂದ ಬಂದಿದೆ.

ಇಂತಹ ಹಾಡುಗಳಿಂದ ಮನಸ್ಸು ಉಲ್ಲಾಸವಾಗಿರುತ್ತೆ ಅನ್ನೋ ಮಾತನ್ನು ಹೇಳ್ತಿದ್ರೆ ಹಾಡು ಮಧುರವಾಗಿದೆ, ಮಾತು ಮನಸ್ಸು ಮರೆಸ್ತಿದೆ ಅಂದವರು ಇಂದ್ರಜಿತ್ ಸಕಲೇಶಪುರದಿಂದ. ಧನ್ಯವಾದ. ನಂತರ ಬಂತು ಸಂದೇಶ ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಟ್ಲಿಯಿಂದ. ಹನುಮಂತ ಅವರೇ ನಾಗರಬೆಂಚಿಯಿಂದ ಸಂದೇಶ ಕಳಿಸಿದ್ರಿ, ಧನ್ಯವಾದ. ಚಿದಾನಂದ ಅವರು ಟಿವಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ರೆ ನಮ್ಮಲ್ಲಿ ನಮ್ಮ ಸಂತೋಷವನ್ನು ನಾವೇ ಹುಡ್ಕೋಬೇಕ್ರಿ, ಏನೇ ಬರಲಿ ಎಲ್ಲನೂ ಬದಿಗೊತ್ತಿ ಇರೋಷ್ಟು ದಿನ ಸ್ನೇಹ ಪ್ರೀತಿಯಿಂದ ಸಂತೋಷವಾಗಿರಬೇಕು, ಅದೇ ಜೀವನ ಅದೇ ಭಾವನ. ಬಾಳಿನ ಚೈತನ್ಯ ಅಂದವರು ನೇರಲಗುಂಡಿಯ ಚಂದ್ರಿಕಾ ಜಗನ್ನಾಥ್ ತುಂಬ ಚಂದವಾಗಿ ಹೇಳಿದಿರಾ. ಎನಿಎಸ್ ಬಡಾವಣೆಯಿಂದ ಬಂದಿದೆ ಸಂದೇಶ ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಅವರದ್ದು. ಜೀವನ ಎಷ್ಟು ಸೊಗಸಲ್ವಾ, ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ, ಆದರೆ ಎಲ್ಲೆಲ್ಲೋ ಹುಡುಕ್ತಾ ಇರ್ತೀವಿ. ಹಾಗೆ ಸಂದೇಶ ಕಳಿಸೋದಕ್ಕೆ ಮೊಬೈಲ್ ಕೂಡ ನಿಮ್ಮ ಕೈಯಲ್ಲೇ ಇದೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಕನಸಿನತ್ತ ಹೆಜ್ಜೆ ಹಿಡ್ತಾ ಹಾಡುಗಳ ಜೊತೆ ಜೊತೆಯಾಗಿ ಸಾಕ್ತಿದ್ದೀವಿ. FM ರೇನ್ಬೋ 101.3 MHz ನಲ್ಲಿ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ.

ಸಂದೇಶ ಬಂದು ತಲುಪಿರೋದು ನಮಗೆ ನೇರಗುಂಡಿಯ ಚಂದ್ರಿಕಾ ಜಗನ್ನಾಥ್ ಅವರದ್ದು. ಅದಾದ ನಂತರ ವಿಜಯಪುರದ ಇಸ್ಮಾಯಿಲ್ ಅವರು, ಹರೀಶ್ ಅವರು ಮಲ್ಲೇಶ್ವರಂನಿಂದ ಬಂದಿದೆ ಸಂದೇಶ. ಶ್ರೀನಿವಾಸ್ ಅವರದ್ದು ಬೆಂಗಳೂರಿನಿಂದ. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶಗಳನ್ನು ಕಳಿಸ್ಕೊಟ್ರಿ, ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿ ಹಂಚಿಕೊಂಡ್ರಿ, ನಿಮ್ಮೆಲ್ಲರಿಗೂ ಪ್ರೀತಿಯ ಧನ್ಯವಾದ. ಕೇಳಿದ್ರೆ ಜೀವನ ತುಂಬ ಚಿಕ್ಕದು, ಹೀಗಂದ್ಕೊಂಡ್ರೆ ಖಂಡಿತ ಚಿಕ್ಕದು. ಜೀವನ ತುಂಬಾ ದೊಡ್ಡದು, ಹೀಗಂದ್ಕೊಂಡ್ರೆ ಖಂಡಿತವಾಗ್ಲೂ ದೊಡ್ಡದು. ಆದರೆ ಚಿಕ್ಕದ್ದು ದೊಡ್ಡದು ಹೀಗೆಲ್ಲ ಯೋಚನೆ ಮಾಡೋ ಬದಲು ಜೀವನವನ್ನು ಬಂದ ಹಾಗೆ ಸ್ವೀಕರಿಸಿ, ಜೀವನದಲ್ಲಿ ಇರೋ ಸಂತೋಷವನ್ನು ಕಾಣಿಸ್ತಿರೋ ದುಃಖಕ್ಕೋಸ್ಕರ ಮರೆ ಮಾಡಿಕೊಳ್ಳದೆ ಆ ಕ್ಷಣವನ್ನು ಆ ಕ್ಷಣದಲ್ಲಿ ಜೀವಿಸಿ, ದುಃಖದ ಭಾರವನ್ನು

ಬದುಕಿಗೆ ತೆಗೆದುಕೊಳ್ಳದೆ, ಸುಖದ ಭಾರವನ್ನು ತಲೆಗೇರಿಸ್ಕೊಳ್ಳದೆ, ಆನಂದವಾಗಿ ಇರುವ ಕ್ಷಣಗಳನ್ನು ಅನುಭವಿಸ್ತಾ ಜೀವಿಸ್ತಾ ಬಿಟ್ರೆ ಬಹುಶಃ ನಮ್ಮಿಡೀ ಜೀವನ ಕನಸಿನ ಲೋಕದ ಹಾಗೆ ಬದುಕಬೇಕೆ ಅವಕಾಶ ಮಾಡಿಕೊಡುತ್ತೆ. ನೀವೇನಂತೀರಾ? ಈ ಮಾತುಗಳನ್ನು ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾ ಇದ್ದೆ ನಿಮ್ಮ ಮಮತಾ. ಸದಾ ಕೇಳ್ತಾ ಇರಿ FM ರೇನ್ಬೋ 101.3 MHz, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.